ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೈಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ ಕೆಲಸ ಮಾಡಿ ಹೆಸರು ಮಾಡಬೇಕು, ಇಲ್ಲವೇ ಹೆಸರು ಹೇಳಿದರೆ ಕೆಲಸ ಆಗಬೇಕು, ಆ ರೀತಿ ಬೆಳೆಯಬೇಕು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಸೋಮವಾರ ದಿನಾಂಕ 7 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ.

ಏಳು ಗಂಟೆಯಿಂದ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ, ಏಳು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆಯವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, ಎಂಟು ಗಂಟೆಯಿಂದ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, ಎಂಟು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆಯವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ, ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ವಿಶೇಷ ಕಾರ್ಯಕ್ರಮಗಳು, ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆಯವರೆಗೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, ಒಂದು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಾಸ್ಯ ಹೊನಲು ಹಾಸ್ಯ ಕಾರ್ಯಕ್ರಮ, ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆಯವರೆಗೆ ಪ್ರಸಾರವಾಗಲಿದೆ ಮರಾಠಿ ಸಮಯ, ಎರಡು ಗಂಟೆಯಿಂದ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, ಎರಡು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ, ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆಯವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ, ಐದು ಗಂಟೆಯಿಂದ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, ಎಂಟು ಗಂಟೆಯಿಂದ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಅಷ್ಟಲಿಂಗದ ಶಿವನಿಷ್ಠ ದರೆಯಿದು, ಅಷ್ಟತೀರ್ಥದ ಬಹುನಿಷ್ಠ ದರೆಯಿದು, ಅಷ್ಟಗಣಪರು ನೆಲೆ ನಿಂತ ದರೆಯಿದು ಕೇಳಿ. ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ದಕ್ಷ ಯಜ್ಞ ನಾಶ ಕೈದ ಅಮಿತ ಶೂರನೇ, ಅಣುರೇಣು ತೃಣವು ನೀನಯ್ಯ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಈಶ ನಂಜುಂಡ ಶರಣು ಶರಣು, ಜಗದೀಶ ಶರಣು ಶರಣು, ಗೌರೀಶ ಶರಣು ಶರಣು, ನಟರಾಜ ಶರಣ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ರುದ್ರ ಬಂದಾನೆ ವೀರ ಬಂದಾನೆ ಸ್ವಾಮಿ ಬಂದಾನೆ ಭೂಮಿಯನ್ನು ಬೆಳಗುವುದಕ್ಕೆ ದುಷ್ಟರ ಕಾಟ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ದೇವ ಗರಳಪುರಿಯ ವಾಸ ಶಂಕರ ಈಶ್ವರ ನಂಜುಂಡೇಶ್ವರ ನಾನಮಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶಿವ ಶಿವ ಶಿವ ಶಿವ ಶಿವನೋತ್ಸವ, ನಂಜುಂಡಗುಡಿಯ ಶ್ರೀಕಂಠನ ಉತ್ಸವ.

ಮತ್ತೆ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ.

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಈ ಶಾಂತಿಪೂರ್ಣ ಭಾವ, ಸತ್ಯಪೂರ್ಣ ಭಾವ, ಇದು ಬದುಕಿನ ವೈಭವ. ಹಾಗೆ ಆಗಬೇಕಾಗಿತ್ತು ಅಂದ್ರೆ ಭಾವವನ್ನು ಮೊದಲ ಪರಿಶುದ್ಧಗೊಳಿಸಬೇಕಾಗ್ತದೆ. ಭಾವದಲ್ಲಿ ಕೆಲ ಕಾಲುಷ್ಯಗಳು ಸಾಮಾನ್ಯವಾಗಿ ಅವುಗಳನ್ನೆಲ್ಲ ತೆಗೆದು ಹಾಕೋದು. ಯಾವಾಗ ಭಾವ ಶುದ್ಧವಾಯಿತೋ ಅವಾಗ ಅದರಲ್ಲಿ ಸತ್ಯ ಮೂಡ್ತ, ಶಾಂತಿಯೇ ತುಂಬ್ತ, ಆವಾಗ ಬದುಕು ಪರಿಪೂರ್ಣ ಆಗುವುದು. ಅದಕ್ಕಾಗಿ ಭಾವ ಕಾಲುಷ್ಯಗಳನ್ನ ತೆಗೆಯೋದು. ಆ ಭಾವ ಮಾಲಿನ್ಯ ಯಾವುದು? ಅವು ಹಲವು. ಅವುಗಳಲ್ಲಿ ಒಂದನ್ನು ನಾವು ನೋಡಿದೆ, ಅದು ಅತಿಯಾದ ಆಸೆ. ಆಸೆ ಇರಬೇಕು, ಆದರೆ ಮಿತ ಮಿತವಾಗಿ ಹಿತಹಿತವಾಗಿ ಇರ. ಆಸೆ ಇಲ್ಲದೆ ಇದ್ರೆ ಬದುಕು ನಡೆಯೋದಿಲ್ಲ. ಈಗ ಒಂದು ಮೊಗ್ಗು ಇತ್ತು, ಹೂವಿನ ಮೊಗ್ಗ, ಅದಕ್ಕೊಂದು ಆಸೆ ಅರಳಬೇಕು ಅಂತ. ಎಷ್ಟು ಚೆನ್ನಾಗದ ಆಸೆ, ನಾನು ಅರಳಬೇಕು, ಸೂರ್ಯ ಬರಬೇಕು, ನನ್ನ ಮೇಲೆ ತನ್ನ ಕಿರಣಗಳನ್ನು ಆತ ಸುರಿಬೇಕು, ನಾನೊಂದಿಷ್ಟು ಅರಳಬೇಕು, ನನ್ನ ಒಳಗೆ ಒಂದೇನು ಸುಗಂಧ ತುಂಬಿದ ಪರಿಸರದಲ್ಲೆಲ್ಲ ಹರಬೇಕು, ಇದು ಆಸೆ. ಎಂಥ ಆಸೆ ಮನುಷ್ಯನಲ್ಲಿ ಬೇಕಾಗ್ತದೆ? ನಾನು ಒಂದಿಷ್ಟು ಅರಳಬೇಕು, ನನ್ನ ಒಳಗೆ ಏನೊಂದಿಷ್ಟು ಪ್ರೇಮದ ಸೌರಭದ, ಪವಿತ್ರ ಪ್ರೇಮದ ಸೌರಭದ, ಅದನ್ನು ಜಗತ್ತಿನಲ್ಲಿ ಒಂದಿಷ್ಟು ಹರಬೇಕು ಅನ್ನುವ ಆಸೆ ಇರಬೇಕು. ಅಂಥ ಆಸೆ ಇರಬೇಕು. ಆದರೆ ಅತಿ ಆಸೆ ಇರಬಾರದು, ಅಹಿತ ಆಸೆ ಇರಬಾರದು, ಎರಡಿವು. ಆಸೆ ಅತಿನೂ ಆಗಬಾರದು, ಆಸೆ ಅಹಿತವಾಗಿ ಇರಬಾರದು. ಎಷ್ಟೋ ಸಲ ಅಹಿತ ಆಸೆಗಳು, ಎಂಥ ಆಸೆಗಳು, ಒಂದೇನೋ ಸಣ್ಣ ಕಥೆ ಹೇಳ್ತಾರೆ, ಸುಮ್ಮನೆ ಸಾಂಕೇತಿಕ, ಎಷ್ಟು ವಿಚಿತ್ರ ಇರ್ತದ ಆಸೆ. ಒಮ್ಮೊಮ್ಮೆ ಇಬ್ರು ಗೆಳೆಯರು, ಅವ್ರಿಗೆ ಶ್ರೀಮಂತ ಆಗಬೇಕು ಅಂತ ಇಚ್ಛೆ, ಆದರೆ ದುಡ್ದಲ್ಲ, ಇದು ಸಮಸ್ಯೆ. ಅದಕ್ಕೆ ಒಬ್ಬ ಋಷಿಯ ಕಡೆ ಹೋದರು, ಮಹರ್ಷಿಗಳೇ ನಾವು ಶ್ರೀಮಂತರಾಗಬೇಕು, ಭಾರೀ ಶ್ರೀಮಂತರಾಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರು. ಋಷಿಗಳು ಹೇಳಿದರು, ಬಹಳ ಸುಲಭ, ದುಡಿರಿ ಅಂದರು. ಹಂಗಿತ್ತಂದ್ರೆ ನಿಮ್ಮ ಹತ್ರ ನಾವ್ಯಾಕೆ ಬರ್ತೀವಿ? ಏನೋ ಒಂದು ಏನ್ರೆ ಮಾರ್ಗದರ್ಶನ ಮಾಡ್ತಾರಂತ ನಿಮ್ಮ ಹತ್ರ ಬಂದಿತ್ತು, ಅದಕ್ಕೆ ನಿಮ್ಮಲ್ಲಿ ಏನಾರ ಉಪಾಯ ಇದ್ರೆ ಹೇಳ್ರಿ ಅಂತ. ಅದಕ್ಕೆ ಅವರು ಹೇಳಿದರು, ಇನ್ನೊಂದು ಉಪಾಯ ಅದ, ಅದು ಭಿಕ್ಷಾ ಬೇಡೋ ಉಪಾಯ. ಮನುಷ್ಯರಿಗೆ ಭಿಕ್ಷಾ ಬೇಡೋದಲ್ಲ, ದೇವರಿಗೆ ಭಿಕ್ಷಾ ಬೇಡ. ಅದಕ್ಕೆ ಹೋಗಿ ಕೂಡ್ರಿ ತಪಸ್ಸಿಗೆ, ನೀವು ದೇವರು ಪ್ರತ್ಯಕ್ಷ ಆಗೋ ತಕ ಕೂಡ್ರಿ, ನೀವು ಬೇಡ್ಕೋರಿ ಅಂದ್ರು. ಅಂದ್ರೆ ಎರಡೇ, ದುಡಿಬೇಕು ಇಲ್ಲ ಭಿಕ್ಷುಕ ಆಗಬೇಕು, ಶ್ರೀಮಂತ ಆಗಬೇಕು, ಚಲೋ ಇಲ್ಲ ಇವು ಎರಡು. ಆ ಬಳಿಕ ಬಹಳ ಸಂತೋಷ ಆಯ್ತು ಅವ್ರಿಗೆ. ಎಷ್ಟು ದಿವಸದಾಗ ಇದು ಸಿಗ್ತದ ಅಂದರು, ಅದೇನು ನೀವು ಮನಸ್ಸು ಮಾಡಿದರೆ ಒಂದು ದಿವಸ ಆಗಬಹುದು, ಎರಡೇ ದಿವಸ ಆಗಬಹುದು ಅಂತ ಹೇಳಿ ಕಳಿಸಿದ್ರು. ಒಂದು ಗುಡ್ಡದ ಮೇಲೆ ಒಬ್ಬ, ಇನ್ನೊಂದು ಗುಡ್ಡದ ಮೇಲೆ ಇನ್ನೊಬ್ಬ ಕೂತ. ಪಾಪ ಸಣ್ಣವರು, ಕೆಟ್ಟ ಬಿಸಿಲ, ಅದರಾಗ ಭೂಮಿ ಕಾಯ್ದದ, ಗಾಳಿ ಬಿಸಿ ಬಿಸಿಯಾಗಿ ಬರ್ತದ, ಹಸಿವು ಆಗ್ಯದ, ನೀರಡಿಕೆ ಆಗ್ಯದ, ಏನೂ ತಗೊಳ್ಳಾರ್ದೆ ಕೂತಾರ ಅಂತ ದೇವರಿಗೆ ಕನಿಕರ ಬಂತು. ಅವಾಗ ದೇವರು ಬಂದ, ಬಂದು ಒಬ್ಬಗ ಭೇಟಿ ಆದ. ಮೊದಲ, ಯಾಕಪ್ಪ ಯಾಕೆ ಉಪವಾಸ ಕೂತಿ ಹೇಳಲ್ಲ? ಇಲ್ಲ, ನಾನು ವರ ನೀನು ಕೊಟ್ರ ಹೇಳೋದು, ಇಲ್ಲದೆ ಇದ್ರೆ ಇಲ್ಲೇ ಹೋಗಿಬಿಡ್ಲಿ ಜೀವನ ಅಂದ. ಎಂಥ ನೋಡಬೇಕು, ಜೀವನ ಹೋಗಿಬಿಡ್ಲಿ ಅಂತ ಅಂದ್ರೆ ಜೀವನಕ್ಕೆ ಅರ್ಥನೇ ಇಲ್ಲ. ಏನು ಬೇಕು ಅಂತ ಕೇಳ್ದ ದೇವರು. ಅವಾಗ ಇವ ವಿಚಾರ ಮಾಡ್ದ, ಅಕಸ್ಮಾತ್ ನಾನು ಏನರೇ ಕೇಳ್ದೆ. ಈಗ ಅವನು ಕೇಳವನೆ, ಅವ ಏನು ಕೇಳ್ಯಾನ ಅದನ್ನ ತಿಳ್ಕೋಬೇಕು ಅಂತ ಹೇಳುದು, ಅವನ ಹತ್ತರನು ಹೋಗ್ತೀಯನು ಅಂತ ಕೇಳ್ದ, ಅಥವಾ ಹೋಗಿ ಬಂದೇನು ಅಂತ ಕೇಳ್ದ. ಇಲ್ಲ, ಮೊದಲ ನಿನಗೆ ಕೊಟ್ಟ ಅಲ್ಲಿ ಹೋಗ್ಬೇಕಂತ ಮಾಡೇನಿ ಅಂದ. ಇವ ಹೇಳ್ದ, ನಾನು ಏನು ಕೊಡ್ತೇನಿ ಇವ ಬೇಡ್ಕೋತೇನಿ, ಇದಕ್ಕಿಂತ ಹೆಚ್ಚು ಕೇಳವ ಅಂದ್ರೆ ನಾನು ಶ್ರೀಮಂತ ಆಗೋ ಸಾಧ್ಯವೇ ಇಲ್ಲ ಅಂದ. ನಾನು 1,000 ಕೇಳಿದ್ರೆ ಅವ 2,000 ಕೇಳ್ತಾನೆ, ನಾನು 1,00,000 ಕೇಳಿದ್ರೆ ಅವ 10,00,000 ಕೇಳ್ತಾನೆ, ನನಕ್ಕಿಂತಲೂ ಶ್ರೀಮಂತ ಆಗಿ ಬಿಡ್ತಾನೆ. ಹಂಗ ಮಾಡಬಾರ್ದು, ನನಕ್ಕಿಂತ ಬಡವಾಗಬೇಕು ಹಂಗ ಮಾಡಬೇಕು ಅಂದ. ಹೆಂಗ ಬಂದಾರೆ ಅದಕ್ಕೆ ಶ್ರೀಮಂತ ಆಗ, ಆದ್ರೆ ಒಳಗೆ ಶುರುವಾಯ್ತು. ನನಕ್ಕಿಂತಲೂ ಕಷ್ಟಕ್ಕೆ ಒಳಗಾಗಬೇಕು ಬಡತನ. ಅವಾಗ ಕೇಳ್ದ, ಭಗವಂತನೇ ನನಗೇನು ಕೊಡಬೇಡ, ನನಗೇನು ಕೊಡಬೇಡ, ನಂದೊಂದು ಕಾಲು ಹೋಗಿಬಿಡ್ಲಿ ಅಂದ. ಅಲ್ಲಿ ಹೋದ ದೇವರು, ಅಲ್ಲಿ ಹೋದ ಕೂಡ್ಲೇ ಅವ ನೋಡಿದ್ದ ಇಲ್ಲಿ ದೇವರು ಬಂದಾನಂತ. ಅವ ಹೇಳ್ದ, ದೇವರೇ ಅವನಿಗೇನು ಕೊಟ್ಟಿದೆಯಲ್ಲ ಅದ್ರ ಯಾಡ ಪಾಲ್ ನನಗ್ ಕೊಡು ಅಂತ. ಎಂಥ ಭಾವಕ್ಕೆ ಅಹಿತ ಭಾವ ಅಂತ ಕರಿ. ಇದು ಅಹಿತ ಕಥೆ ಮಹತ್ವದ್ದಲ್ಲ, ಆದ್ರೆ ಅದರೊಳಗಿರುವ ಅರ್ಥ ಅಂದ್ರೆ ನಮ್ಮ ಭಾವ ಒಮ್ಮೊಮ್ಮೆ ಹೆಂಗ ಕೆಲಸ ಮಾಡ್ತದೆ. ಮೊದಲ ಶ್ರೀಮಂತ ಆಗಬೇಕಂತ ಹಾದವರು ಕೊನೆಗೆ ಎಲ್ಲ ಕಳ್ಕೊಂಡೇ ಬಂದ್ರು. ಹಿಂಗಾಗ್ತದ ಒಮ್ಮೊಮ್ಮೆ ನಮ್ಮ ಭಾವ ಕೆಡ್ತದ. ಯಾಕೆ ಅಹಿತ ಭಾವದಲ್ಲಿ ಅಹಿತ ಉಂಟಾಯ್ತು ಅಂದ್ರೆ, ಅಹಿತ ಸೇರ್ತು ಅಂದ್ರೆ ಭಾವ ಕೆಡ್ತದ, ಅದರಿಂದ ಬದುಕ ಕೆಡ್ತದ. ಅವಾಗ ಎಲ್ಲಿ ಸಂತೋಷ ಆಗುವುದು, ಅವಾಗ ಎಲ್ಲಿ ಸತ್ಯದ ಪ್ರಜ್ಞೆ ಮೂಡುವುದು ಹೇಳಿ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

0: ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಈ ಅಹಿಕ ಪ್ರಪಂಚದ ಸ್ವರೂಪವನ್ನು ತಿಳಿಸುತ್ತಾರೆ. ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬದ ಥರ ಇದೆ ಅಂತ ಹೇಳ್ತಾರೆ. ಸೊ ಈ ಅಹಿಕ ಪ್ರಪಂಚದಲ್ಲಿರುವಷ್ಟು ಕಾಲ ನಾವು ಇಲ್ಲಿ ಹೇಗೆ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ತಿರುಗ್ತಾ ಇರ್ತೇವೆ. ದುಃಖ ತಪ್ಪಿದ್ದಲ್ಲ, ಈ ಪ್ರಪಂಚ ಅಶಾಶ್ವತವಾಗಿರುವಂಥದ್ದು. ಸೊ ಇದರಿಂದ ನಮ್ಮನ್ನು ನಾವು ಮುಕ್ತರಾಗುವುದನ್ನು ನಾವು ಕಲಿತ್ಕೊಳ್ಬೇಕು. ಇದರಿಂದ ನಮ್ಮನ್ನು ನಾವು ಹೇಗೆ ಮುಕ್ತಗೊಳಿಸುವಂಥದ್ದು ಅನ್ನೋದನ್ನು ಭಗವಂತ ಹೇಳ್ತಾರೆ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಹೇಗೆ ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು ಅಂತೇಳಿ. ಸೊ ಮೊಟ್ಟ ಮೊದಲಿಗೆ ನಮ್ಮ ಡಿಸಿಗ್ನೇಷನನ್ನು ಕರೆಕ್ಟ್ ಮಾಡ್ಕೋಬೇಕು. ನಾವು ದಾಸರು ಅನ್ನುವಂಥದ್ದು ನಾವು ಬಾಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಸೇವಕರಾಗಿರೋದ್ರಲ್ಲೇ ಇದೆ ನಮ್ಮ ಸ್ವಾತಂತ್ರ್ಯ. ಭಗವಂತನ ಮೇಲೆ ಅವಲಂಬಿತರಾಗುವುದೇ ಅದೇ ನಮ್ಮ ನಿಜವಾದ ಸ್ವಾತಂತ್ರ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಎರಡನೆಯದಾಗಿ ನಾವು ಅಂದರೆ ಈ ಐಹಿಕ ವಿಷಯಗಳಲ್ಲಿ ಅತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೇವೆ. ಸೊ ಅಲ್ಲಿಯವರೆಗೂ ನಮಗೆ ನಿಜವಾದಂಥ ಅಂದರೆ ನಿಜ ಸ್ಥಿತಿ ಏನು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಕರ್ಮಗಳ ಒಂದು ಫಲದೊಂದಿಗೆ ನಾವು ಬಂಧಿತರಾಗ್ತಾ ಇರ್ತೇವೆ. ಎಂಟ್ಯಾಂಗಲ್ಮೆಂಟ್ ಅನ್ನುವಂಥದ್ದು ಇದ್ದೇ ಇದೆ, ಮತ್ತೆ ಮತ್ತೆ ನಾವಿಲ್ಲಿ ಹುಟ್ಟಿ ಬರ್ತಾ ಇರ್ತೇವೆ. ಸೊ ಹೇಗೆ ಇದನ್ನು ನಾವು ನಿಲ್ಲಿಸುವಂಥದ್ದು? ಡಿಟ್ಯಾಚ್ಮೆಂಟ್ ಮೂಲಕ. ಸೊ ಡಿಟ್ಯಾಚ್ಮೆಂಟ್ ಹೇಗೆ? ಡಿಟ್ಯಾಚ್ಮೆಂಟ್ ಅನಾಸಕ್ತಿ ಈ ಅಹಿಕ ವಿಷಯಗಳ ಬಗ್ಗೆ, ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್. ಸೊ ಒಳ್ಳೆಯದರ ಬಗ್ಗೆ ಅಟ್ಯಾಚ್ಮೆಂಟನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ಬೇಡದಿರುವಂಥ ವಿಷಯಗಳು ತನ್ನಿಂತಾನೆ ಅವು ನಮ್ಮಿಂದ ದೂರವಾಗುತ್ತವೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಉತ್ತಮವಾದ ರುಚಿಯ ಅನುಭವದಿಂದ ಈ ಅನಗತ್ಯವಾಗಿರುವಂಥ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ನಮ್ಮ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಅಂತ ಹೇಳಲಾಗುತ್ತೆ. ಸೊ ಹೈಯರ್ ಟೇಸ್ಟನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ನಮಗೆ ಈ ಕೀಳುಮಟ್ಟದ ಅಭಿರುಚಿ ಏನಿರುತ್ತೋ ಅದು ನಮ್ಮಿಂದ ತನ್ನಿಂತಾನೇ ದೂರವಾಗುತ್ತದೆ. ಉದಾಹರಣೆಗೆ ಈಗ ಪುಟ್ಟ ಮಗು, 1.5 ವರ್ಷದ ಮಗು, ಆ ಮಗುವಿನ ಕೈಗೆ ಚಾಕು ಸಿಕ್ಕಿದೆ. ಮಗುವಿಗೆ ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ, ಏನೋ ಒಂದು ಹೊಸದಾಗಿ ಆಟ ಆಡೋದಕ್ಕೆ ನನಗೆ ಸಿಕ್ಕಿದೆ ಅಂತ. ಮಗು ಆ ಚಾಕುವನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಿಸಿ ತಿರುಗಿಸಿ ಆಟವಾಡ್ತಾ ಇದೆ ಅದನ್ನು. ತಾಯಿ ನೋಡ್ತಾಳೆ, ಅರೆ ಪುಟ್ಟ ಮಗುವಿನ ಕೈಗೆ ಚಾಕು ಸಿಕ್ಕಿತಲ್ಲ, ಏನು ಮಾಡೋದು, ಅದನ್ನು ಕೊಡು ವಾಪಸ್, ಇಲ್ಲಿ ಕೊಡು ನನಗೆ ಅಂತ ಕೇಳಿದರೆ ಮಗು ಅದನ್ನು ಇನ್ನೂ ಬಿಗಿಯಾಗಿ ಹಿಡ್ಕೋಬೋದು, ಮಗುವಿಗೆ ಗಾಯವಾಗ್ಬೋದು. ಬುದ್ಧಿವಂತಳಾದ ತಾಯಿ ಏನು ಮಾಡ್ತಾಳೆ, ಬಣ್ಣ ಬಣ್ಣದ ಆಟಿಕೆಗಳನ್ನು ತಂದು ಮಗುವಿನ ಗಮನವನ್ನು ಆಟಿಕೆಯತ್ತ ಸೆಳೆಯುತ್ತಾಳೆ. ಮಗು ಆಟಿಕೆಯಿಂದ ಆಕರ್ಷಿತಗೊಂಡು ಅದೇನು ಮಾಡುತ್ತೆ, ತನ್ನ ಕೈಯಲ್ಲಿರುವ ಚಾಕುವನ್ನು ಅಲ್ಲೇ ಕೆಳಗೆ ಬಿಟ್ಟು ಆ ಕಲರ್ಫುಲ್ ಟಾಯ್ಸ್ಗೆ ತನ್ನ ಟಾಯ್ಸ್ ಹತ್ತ ತನ್ನ ಕೈನ ಚಾಚುತ್ತೆ ಅಲ್ವಾ. ಆವಾಗ ಏನಾಯಿತು, ಚಾಕು ತನ್ನಿಂತಾನೆ ಕೆಳಗಡೆ ಬಿಟ್ಟುಬಿಟ್ಟು ಅದು ಟಾಯ್ಸನ್ನು ತೊಗೊಂಡ್ಬಿಡ್ತು. ಅದೇ ಥರ ಸೊ ನಮಗೆ ಜೀವನದಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದು, ಅವಶ್ಯವಿರುವಂಥದ್ದು ಯಾವುದು, ಅದನ್ನು ನಾವು ಯೋಚಿಸಿದಾಗ, ಅದರ ಬಗ್ಗೆ ನಾವು ಚಿಂತನೆಯನ್ನು ನಡೆಸಿ ಆ ಮಾರ್ಗದಲ್ಲಿ ನಾವು ಮುಂದುವರಿದಾಗ ಅನಗತ್ಯವಾದ ವಿಷಯಗಳಿಗೆ ಸಮಯನೇ ಇರುವುದಿಲ್ಲ. ಯಾಕೆಂದರೆ ಇಲ್ಲಿ ಸಮಯ ಪ್ರತಿಯೊಂದು ಕ್ಷಣವೂ ತುಂಬ ಅಮೂಲ್ಯವಾದದ್ದು. ನಾವು ಅದನ್ನು ವೃಥಾ ಕಾಲಹರಣ ಮಾಡೋದರಲ್ಲೇ ಕಳೆಯುತ್ತೀವಿ, ಯಾವುದಕ್ಕೂ ಪ್ರಯೋಜನ ಇಲ್ಲದಾಗಿ ಐಹಿಕ ವಿಷಯಗಳಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ. ಎಷ್ಟೇ ಸಮಯವನ್ನು ಈ ಐಹಿಕ ವಿಷಯಗಳಲ್ಲಿ ನಾವು ತೊಡಗಿಸಿಕೊಳ್ಳಿ, ಅದರಿಂದ ಯಾವ ಲಾಭವೂ ಇಲ್ಲ. ಆದರೆ ನಾವು ಅದನ್ನು ಆಧ್ಯಾತ್ಮಿಕ ವಿಷಯಕ್ಕೆ ನಾವು ಅದನ್ನು ತೊಡಗಿಸಿಕೊಂಡ್ರೆ ಪ್ರತಿ ಒಂದು ಕ್ಷಣವು ಅದು ನಮ್ಮ ಅಂದರೆ ಒಂದು ಅತ್ಯಮೂಲ್ಯ ಕ್ಷಣವಾಗುತ್ತೆ ಮಾತ್ರವಲ್ಲ, ನಮ್ಮ ಒಂದು ಪುಣ್ಯದ ಕ್ರೆಡಿಟ್ ಅನ್ನುವಂಥದ್ದು ಅದು ಕ್ರೆಡಿಟ್ ಆಗುತ್ತೆ ಆ ಅಕೌಂಟಲ್ಲಿ ಅಂತ ಹೇಳಲಾಗುತ್ತೆ. ಅದರಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಭಕ್ತಿ ಸೇವೆ ಅನ್ನುವಂಥದ್ದು. ಸೊ ಭಕ್ತಿ ಯಾವತ್ತೂ ಕ್ಷಯಿಸುವುದಿಲ್ಲ. ನಾವು ನಮ್ಮನ್ನು ಭಕ್ತಿ ಮಾರ್ಗದಲ್ಲಿ ನಾವು ತೊಡಗಿಸಿಕೊಂಡ್ರೆ ದಿವಸದ ಅರ್ಧ ಗಂಟೆ ನಾವು ಭಕ್ತಿ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಆ ಅರ್ಧ ಗಂಟೆ ಅದು ಪರ್ಮನೆಂಟ್ ಆಗಿರುವಂಥದ್ದು. ನಮ್ಮ ಜೀವನದ ಒಂದು ಸಮಯದಲ್ಲಿ ಅದು ಅತ್ಯಮೂಲ್ಯವಾಗಿ ನಾವು ಅದನ್ನು ಅಂದರೆ ಅದನ್ನು ತುಂಬ ಒಂದು ಸದುಪಯೋಗ ಪಡಿಸಿಕೊಂಡಿದ್ದೀವಿ ಆ ಸಮಯವನ್ನು ಅಂತ ಅರ್ಥ. ಯಾಕೆಂದರೆ ಅದು ನಮಗೆ ಶಾಶ್ವತವಾದಂಥ ಲಾಭವನ್ನು ಕೊಡುತ್ತದೆ. ಅದೇ ಕೆಲಸಕ್ಕೆ ಬಾರದಿರುವಂಥ ವಿಷಯಗಳು, ಅವಶ್ಯಕತೆ ಇಲ್ಲದಿರುವಂಥ ವಿಷಯಗಳಲ್ಲೇ ನಾವು ನಮ್ಮನ್ನು ತೊಡಗಿಸಿಕೊಳ್ತೇವೆ ಹೆಚ್ಚಾಗಿ. ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಸಾವಿನ ಸಮಯದಲ್ಲಿ ಇವ್ಯಾವೂ ನಮ್ಮ ಜೊತೆ ಬರಲ್ಲ. ನಾವು ಪಾಲಿಸಿದ ಧರ್ಮ, ಭಕ್ತಿ, ಪುಣ್ಯ ಇದಿಷ್ಟು ಮಾತ್ರ ಸಾವಿನ ಸಮಯದಲ್ಲಿ ನಮ್ಮ ಜೊತೆ ಬರುತ್ತೆ, ಪರ್ಮನೆಂಟ್ ಆಗಿ ಅದು ನಮ್ಮ ಜೊತೆ ಇರುವಂಥದ್ದು ಭಕ್ತಿ ಮತ್ತು ಧರ್ಮ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಆದ್ದರಿಂದ ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ಅನಾವಶ್ಯಕವಾಗಿರೋದ್ರ ಜೊತೆ ತನ್ನಿಂತಾನೆ ಅನಾಸಕ್ತಿ ಬೆಳೀತಾ ಬರುತ್ತೆ. ಯಾವುದು ನನಗೆ ಇಂಪಾರ್ಟೆಂಟ್ ಜೀವನದಲ್ಲಿ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಆವಾಗ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿರುವಂತಹ ವಿಷಯಗಳನ್ನು ನಾವು ನಾಲ್ಕು ವಿಭಾಗಗಳಾಗಿ ವಿಂಗಡಿಸ್ಬೋದು. ಮೊಟ್ಟ ಮೊದಲನೇದಾಗಿ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್, ಅಂದರೆ ತುರ್ತಾಗಿ ಮಾಡಬೇಕಾಗಿರುವಂಥದ್ದು ಮತ್ತು ಅಷ್ಟೇ ಪ್ರಾಮುಖ್ಯತೆನ ಪಡೆದಿರುವಂಥದ್ದು. ಎರಡನೆಯದು ತುಂಬ ಪ್ರಾಮುಖ್ಯತೆನ ಪಡೆದಿರುವಂಥದ್ದು ಆದರೆ ಅಂಥ ಅರ್ಜೆಂಟ್ ಏನಿಲ್ಲ, ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಮೂರನೆಯದು ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್. ಸೊ ಮಾಡಲೇಬೇಕು ಆದರೆ ಅಂಥ ಒಂದು ಮುಖ್ಯವಾದಂಥ ಕೆಲಸವಲ್ಲ ಅಂಥೇಳಿ. ನಾಲ್ಕನೆಯದು ಲೀಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಲೀಸ್ಟ್ ಅರ್ಜೆಂಟ್, ಅಂದರೆ ಅದು ಅದಕ್ಕೆ ಪ್ರಾಮುಖ್ಯತೆಯೂ ಇಲ್ಲ, ಅದು ನಮ್ಮ ತುರ್ತಾಗಿ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ ಅಂಥೇಳಿ. ಈ ನಾಲ್ಕು ವಿಧಗಳಾಗಿ ನಾವು ಅದನ್ನು ವಿಂಗಡಿಸಿದಾಗ, ಸೊ ಈಗ ಅರ್ಜೆಂಟ್, ಮೋಸ್ಟ್ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ನಾವಲ್ಲಿ ಹಾಕ್ಬೋದು ಯಾವ ಕೆಲಸವನ್ನು ನಾವು ಮಾಡಬೇಕಂತೇಳಿ. ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಸೊ ಹೀಗೆ ನಾವು ಅದನ್ನ ಡಿವೈಡ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಅವಶ್ಯಕತೆ ಇಲ್ಲದಿರುವಂಥ ಕೆಲಸ ಅಂದರೆ ಮಾಡುವ ಅವಶ್ಯಕತೆ ಇಲ್ಲ ಒಂದು, ಮತ್ತು ಅಂಥ ಅರ್ಜೆಂಟ್ ಕೂಡ ಇಲ್ಲ ಅದನ್ನು ಅನ್ನುವಂಥದ್ದನ್ನ ನಾವು ಈ ಥರ ಒಂದು ಶೆಡ್ಯೂಲನ್ನು ಮಾಡಿಕೊಳ್ಬೋದು. ಒಂದು ಇದೊಂದು ಉತ್ತಮವಾದಂಥ ವಿಧಾನ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಯಾವುದು ನಮಗೆ ಶಾಶ್ವತವಾದಂಥ ಲಾಭವನ್ನು ತಂದುಕೊಡುತ್ತೆ ಈ ಜೀವನದಲ್ಲಿ, ಅದಕ್ಕೆ ನಾವು ಪ್ರಯಾರಿಟೈಸ್ ಹೇಗೆ ಮಾಡೋದು ಅನ್ನುವಂಥದ್ದು. ಅದಾದಮೇಲೆ ಮೂರನೇದಾಗಿ ನಮ್ಮನ್ನು ಈ ಭೌತಿಕ ಜಗತ್ತಿನ ಒಡೆಯರು ನಾವು ಅಂತ ತಿಳಿದುಕೊಳ್ಳೋದನ್ನು ನಾವು ಬಿಡಬೇಕು. ಯಾಕಂದರೆ ಈ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡೂ ಕೂಡ ನನ್ನ ಒಂದು ಇಚ್ಛೆಯ ಪ್ರಕಾರ ನಡೆಯುತ್ತೆ ಅಂತ ಭಗವಂತ ಹೇಳ್ತಾರೆ. ಎಲ್ಲದರ ಮಾಲೀಕ ಭಗವಂತನ ಅಲ್ವಾ. ಸೊ ನಾವು ಈ ಅಹಿಕ ಪ್ರಪಂಚಕ್ಕೆ ಬರುವಾಗ ಏನನ್ನೂ ತಗೊಂಡು ಬಂದಿಲ್ಲ, ಇಲ್ಲಿಂದ ಹೋಗುವಾಗಲೂ ನಾವು ಏನನ್ನು ತಗೊಂಡು ಹೋಗಲ್ಲ, ಖಾಲಿ ಕೈಯಲ್ಲಿ ಬರ್ತೀವಿ, ಖಾಲಿ ಕೈಯಲ್ಲಿ ಹೋಗ್ತೀವಿ. ಸೊ ನಾವು ಈ ನಡುವೆ ಬರುವುದು ಮತ್ತು ಹೋಗೋದ್ರ ನಡುವೆ ಇಲ್ಲಿ ಏನಿರುತ್ತೋ ಅದೆಲ್ಲ ನಮ್ಮದು ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಯಾವುದೂ ನಮ್ಮದಲ್ಲ, ನಾವಿಲ್ಲಿಗೆ ಗೆಸ್ಟ್ ಥರ ಬರ್ತೀವಿ ಅಷ್ಟೇ. ಸ್ವಲ್ಪ ದಿವಸ ನಮ್ಮದು ಇದು ಅಂತೇಳಿ ನಾವು ಕ್ಲೇಮ್ ಮಾಡ್ತೀವಿ, ಅದಾದಮೇಲೆ ಮತ್ತೆ ನಾವು ಬಿಟ್ಟು ಹೋಗ್ತೀವಿ. ಸೊ ನಾವು ಹೇಗೆ ಒಡೆಯರಾಗೋದಕ್ಕೆ ಸಾಧ್ಯ ಯಾವುದಾದ್ರೂ? ಎಲ್ಲದಕ್ಕೂ ನಾವು ಒಡೆಯರಂತ ನಾವು ಹೇಳಿದ್ದು ಕೂಡ ಅದೆಲ್ಲ ಟೆಂಪರರಿ, ನಾವು ಮಾಲೀಕರಾಗ್ಬೋದು ಯಾವುದ್ರದ್ರಾದರೂ. ಶಾಶ್ವತವಾದ ಮಾಲೀಕರು ನಾವಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಳುವಂಥದ್ದು. ಸೊ ಈ ಒಂದು ವಿಧಾನಗಳಿಂದ ನಮ್ಮನ್ನು ನಾವು ಈ ಅಹಿಕ ಪ್ರಪಂಚದಿಂದ ದೂರ ಇಡಬಹುದು ಅಂತೇಳಿ. ಸೊ ಶರಣಾಗತಿಯ ಪ್ರಕ್ರಿಯೆಯನ್ನು ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದೆ. ಮೊದಲನೇ ಅರ್ಹತೆ ಎಂದರೆ ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು. ತಾನೇ ಅಹಿಕ ಪ್ರಕೃತಿಯ ಪ್ರಭು ಎಂದುಕೊಂಡ ಬದ್ಧ ಆತ್ಮನು ಜಂಬದಿಂದ ಬೀಗುತ್ತಾನೆ. ಆದ್ದರಿಂದ ಭಗವಂತನಿಗೆ ಶರಣಾಗುವುದು ಆತನಿಗೆ ತುಂಬ ಕಷ್ಟವಾಗುತ್ತೆ. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡು ಮನುಷ್ಯ ತಾನು ಅಹಿಕ ಪ್ರಕೃತಿಯ ಪ್ರಭುವಲ್ಲ, ಭಗವಂತನೇ ಪ್ರಭು ಎಂದು ತಿಳಿಯಬೇಕು. ಗರ್ವದಿಂದ ಬರುವ ಭ್ರಮೆಯಿಂದ ಮನುಷ್ಯನು ಮುಕ್ತನಾದಾಗ ಅವನು ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಈ ಅಹಿಕ ಪ್ರಪಂಚದಲ್ಲಿ ಸ್ವಲ್ಪ ಗೌರವವನ್ನು ಸದಾ ನಿರೀಕ್ಷಿಸುತ್ತಿರುವ ಮನುಷ್ಯ ಭಗವಂತನಿಗೆ ಶರಣಾಗತನಾಗಲಾರ. ಅಹಂಕಾರದ ಕಾರಣ ಮಾಯೆ. ಏಕೆಂದರೆ ಮನುಷ್ಯ ಇಲ್ಲಿ ಬಂದು ಸ್ವಲ್ಪ ಸಮಯ ಇದ್ದು ಹೊರಟು ಹೋದರು ತಾನು ಈ ಜಗತ್ತಿನ ಪ್ರಭು ಎನ್ನುವ ಮೂರ್ಖ ಭಾವನೆ ಅವನಿಗಿರುತ್ತದೆ. ಹೀಗೆ ಅವನು ಎಲ್ಲ ವಿಷಯಗಳನ್ನು ಜಟಿಲಗೊಳಿಸುತ್ತಾನೆ ಮತ್ತು ಯಾವಾಗಲೂ ತೊಂದರೆಯಲ್ಲಿರ್ತಾನೆ. ಇಡೀ ಪ್ರಪಂಚವು ಈ ಭಾವನೆಯಲ್ಲೇ ಮುಂದುವರಿಯುತ್ತದೆ. ಈ ಭೂಮಿಯು ಮಾನವ ಸಮಾಜಕ್ಕೆ ಸೇರಿದ್ದು ಎಂದು ಜನ ಭಾವಿಸ್ತಾರೆ. ತಾವು ಭೂಮಿಯ ಒಡೆಯರು ಎನ್ನುವ ಸುಳ್ಳು ಭಾವನೆಯಿಂದ ಅದನ್ನು ಹಂಚಿಕೊಂಡಿದ್ದಾರೆ. ಮಾನವ ಸಮಾಜವೇ ಈ ಪ್ರಪಂಚದ ಒಡೆಯ ಎನ್ನುವ ಸುಳ್ಳು ಭಾವನೆಯಿಂದ ಮನುಷ್ಯ ಹೊರಬರಬೇಕು. ಮನುಷ್ಯ ಇಂತಹ ಸುಳ್ಳು ಭಾವನೆಯಿಂದ ಬಿಡುಗಡೆ ಹೊಂದಿದಾಗ ಕೌಟುಂಬಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಅಭಿಮಾನಗಳಿಂದ ಮೂಡಿದ ಎಲ್ಲ ಸುಳ್ಳು ಸಹವಾಸದಿಂದಲೂ ಅವನು ಬಿಡುಗಡೆಯಾಗುತ್ತಾನೆ. ಈ ತಪ್ಪು ಸಹವಾಸಗಳು ಮನುಷ್ಯನನ್ನು ಈ ಅಹಿಕ ಜಗತ್ತಿಗೆ ಬಂಧಿಸುತ್ತವೆ. ಈ ಹಂತದ ಅನಂತರ ಮನುಷ್ಯನು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ವಾಸ್ತವವಾಗಿ ಯಾವುದು ತನ್ನದು ಯಾವುದು ತನ್ನದಲ್ಲ ಎನ್ನುವ ಅರಿವನ್ನು ಬೆಳೆಸಿಕೊಳ್ಳಬೇಕು. ವಿಷಯಗಳನ್ನು ಯಥಾರ್ಥವಾಗಿ ಇರುವಂತೆ ತಿಳಿದುಕೊಂಡಾಗ ಅವನು ಸುಖ ದುಃಖ ಸಂತೋಷ ನೋವು ಇಂತಹ ದ್ವಂದ್ವ ಪರಿಕಲ್ಪನೆಗಳಿಂದ ಮುಕ್ತನಾಗುತ್ತಾನೆ. ಅವನ ಜ್ಞಾನ ಪರಿಪೂರ್ಣವಾಗುತ್ತದೆ. ಆಗ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಅವನಿಗೆ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಪಿತೃಭ್ಯೋ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಪ್ರಾರ್ಥನಾ ಅಭವತ್. ಆಗಚ್ಛಂತು, ಸಂಸ್ಕೃತಂ ಶೃಣ್ಮಃ, ಸಂಸ್ಕೃತಂ ವದಾಮಃ. ಶ್ರೋತಾಜನೋಂಕೆ ಬಹುತ್ ಸಾರೆ ಪ್ರತಿಸ್ಪಂದ ಆಯೆ ಹೇ, ತೋ ಆಜ್ ಉನ್ಕೆ ಬಾರೆ ಮೇ ಥೋಡಾ ಸಾ ಸುನ್ತೆ ಹೇ. ಆಪ್ಕೆ ಪ್ರತಿಸ್ಪಂದ ಬಹುತ್ ಪ್ಯಾರೆ ಲಗ್ತೆ ಹೇ ಔರ್ ಹಮೇ ಅಗಲೆ ಕಾರ್ಯಕ್ರಮ ಬನಾನೆ ಮೇ ಹಮಾರಿ ಬಹುತ್ ಮದತ್ ಕರ್ತೆ ಹೇ. ಅದ್ಯ ಸಂಸ್ಕೃತಂ ವದಾಮಃ ಕಾರ್ಯಕ್ರಮಸ್ಯ ಷಟ್ ಸಪ್ತತಿತಮಂ ಎಪಿಸೋಡ್ ಅಸ್ತಿ. ಹಾಂ, ಆಜ್ ಸಂಸ್ಕೃತಂ ವದಾಮಃ ಕಾರ್ಯಕ್ರಮ ಕಾ 76ವಾ ಎಪಿಸೋಡ್ ಹೇ. ವೇಣು ಧ್ವನಿ ಪೇ ಸಂಸ್ಕೃತ ಸುನ್ತೆ ಸುನ್ತೆ 70 ಸೇ ಭೀ ಜ್ಯಾದಾ ದಿನ ಹೋ ಗಯೆ. ಆಪ್ ಕಾರ್ಯಕ್ರಮಕ್ಕೆ ಶ್ರೋತಾಜನ್ ಪ್ರತಿಸ್ಪಂದ ದೇತೆ ರಹೆ ಹೇ ಔರ್ ಹಮೇ ಕಾರ್ಯಕ್ರಮ ಕಿ ದಿಶಾ ತಯ ಕರ್ನೆ ಮೇ ಮದತ್ ಕರ್ ರಹೆ ಹೇ. ಧನ್ಯವಾದ. ಆಪ್ಕೆ ಪ್ರತಿಸ್ಪಂದೋಂಕೆ ಕುಚ್ ಮುಖ್ಯ ಅಂಶ ಆಜ್ ಹಮ್ ಶೇರ್ ಕರೆಂಗೆ. ಪಹಲೆ ಬತಾಯೆಂಗೆ ಆಪ್ಕೋ ಹಮಾರೆ ಕಾರ್ಯಕ್ರಮ ಮೇ ಕ್ಯಾ ಅಚ್ಛಾ ಲಗ್ತಾ ಹೇ. ಫಿರ್ ಬತಾಯೆಂಗೆ ಕಿ ಸಂಸ್ಕೃತ ಅಭ್ಯಾಸ ಕೆ ಲಿಯೆ ಆಪ್ ಕ್ಯಾ ಕ್ಯಾ ಕರ್ ರಹೆ ಹೇ, ಜಿಸ್ಸೆ ಬಾಕಿ ಲೋಗ್ ಭೀ ಪ್ರೇರಣಾ ಪಾ ಸಕೆಂಗೆ. ಪಹಲೆ ಬತಾಯೆಂಗೆ ಆಪ್ಕೋ ಕ್ಯಾ ಅಚ್ಛಾ ಲಗ್ತಾ ಹೇ. ಸಂಸ್ಕೃತ ಗಾನೆ ಅಚ್ಛೆ ಲಗ್ತೆ ಹೇ ಔರ್ ಸಂಸ್ಕೃತ ಸಿಖನೆ ಕೆ ಲಿಯೆ ಗಾನೋ ಕಾ ಪ್ರಯೋಗ ಅಚ್ಛಾ ಲಗಾ. ಹಾಂ, ಹಮ್ನೆ ಏಕ್ ಗಾನಾ ಲೇಕೆ ಉಸ್ಕಾ ಅರ್ಥ ಜಾನ್ಕರ್ ಉಸ್ ಪರ್ ಸಂವಾದ ಸುನಾಯೆ ಥೆ. ಗಾನಾ ಶಾಯದ್ ಆಪ್ಕೋ ಯಾದ್ ಹೇ. ಏತ ಬಾಲಕಾ ದರ್ಶಯಾಮಿ ವಹ ತೇಜೋ ಹಿಂದೂಸ್ಥಾನಸ್ಯ ತೇಜೋ ಭಾರತ ವರ್ಷಸ್ಯ ಅಸ್ಯ ಮೃತ್ತಿಕಾ ಶಿರಸ

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ, 1:30 to 2:00 ಮರಾಠಿ ಸಮಯ, 2:00 to 2:15 ವಾರ್ತೆಗಳು, ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಈವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು, ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಈವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ 12 ಜ್ಯೋತಿರ್ಲಿಂಗಗಳ ಪರಿಚಯ, ಅವುಗಳ ಮಹತ್ವ, ಪೌರಾಣಿಕ ಹಿನ್ನೆಲೆ ಮತ್ತು ವಿಶೇಷತೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಮತ್ತು ಚೇತನಾ ಡಿಎಂ ಅವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM.
1: ಬೋಲೋ ಶ್ರೀ ಓಂಕಾರೇಶ್ವರ ಮಹಾರಾಜ್ ಕೀ ಜೈ. ನಿಮ್ಮೆಲ್ಲರಿಗೂ ಶ್ರಾವಣ ಸೋಮವಾರದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಶಿವನ ಕೃಪೆ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತಾ ಇಂದಿನ ನಮ್ಮ ವಿಶೇಷ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಭಾರತದ ಪುಣ್ಯಭೂಮಿಯಲ್ಲಿ ಶಿವನ ಜ್ಯೋತಿಯ ಸ್ವರೂಪವಾಗಿ ನೆಲೆಸಿರುವ ದ್ವಾದಶ ಜ್ಯೋತಿರ್ಲಿಂಗಗಳ ಮಹಿಮೆ ಅಪಾರ. ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ತನ್ನದೇ ಆದ ಪೌರಾಣಿಕ ಹಿನ್ನೆಲೆ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಅಂತಹ ಪವಿತ್ರ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 4ನೇ ಜ್ಯೋತಿರ್ಲಿಂಗವೆಂದು ಪ್ರಸಿದ್ಧಿಯಾಗಿರುವ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಕುರಿತು ಇಂದು ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಓಂಕಾರೇಶ್ವರ ಎಂಬ ಹೆಸರು ಹೆಂಗೆ ಬಂತು ಅಂತ ನೋಡೋಣ. ಈ ಜ್ಯೋತಿರ್ಲಿಂಗದ ಹಿಂದೆ ಇರುವ ಪೌರಾಣಿಕ ಕಥೆ ಏನು, ವಿಂಧ್ಯ ಪರ್ವತಕ್ಕೂ ಓಂಕಾರೇಶ್ವರಕ್ಕೂ ಇರುವ ಸಂಬಂಧವೇನು ಮತ್ತು ಈ ಪುಣ್ಯಕ್ಷೇತ್ರದ ವಿಶೇಷತೆಗಳೇನು, ಇವೆಲ್ಲವನ್ನು ಇಂದಿನ ಕಾರ್ಯಕ್ರಮಗಳಲ್ಲಿ ತಿಳಿಯೋಣ. ಓಂಕಾರೇಶ್ವರ ಹೆಸರಲ್ಲೇ ಓಂ ಎಂಬ ಪವಿತ್ರ ನಾದ ಅಡಗಿದೆ. ಓಂ ಎಂದರೆ ಪ್ರಣವನಾದ, ಈಶ್ವರ ಎಂದರೆ ಪರಮೇಶ್ವರ. ಹೀಗಾಗಿ ಓಂಕಾರೇಶ್ವರ ಎಂದರೆ ಓಂಕಾರ ಸ್ವರೂಪದಲ್ಲಿ ನೆಲೆಸಿರುವ ಪರಮೇಶ್ವರ. ನರ್ಮದಾ ನದಿ ಇಲ್ಲಿ ಹರಿಯುವ ರೀತಿಯಿಂದ ಮಾಂದಾತ ದ್ವೀಪವು ಓಂ ಆಕಾರವನ್ನು ಹೋಲುತ್ತದೆ ಎಂಬುದು ಈ ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ವಿಶೇಷತೆ. ಇದೇ ಕಾರಣದಿಂದ ಕ್ಷೇತ್ರದ ಪಾವಿತ್ರ್ಯತೆ ಇನ್ನಷ್ಟು ಹೆಚ್ಚಾಗಿದೆ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿ ಶ್ರೀ ಓಂಕಾರೇಶ್ವರ್ ಮತ್ತು ಶ್ರೀ ಮಮಲೇಶ್ವರ್ ಎಂಬ ಎರಡು ಪ್ರಮುಖ ಶಿವಕ್ಷೇತ್ರಗಳಿವೆ. ಓಂಕಾರೇಶ್ವರ ದೇವಸ್ಥಾನವು ಮಾಂದಾತ ದ್ವೀಪದಲ್ಲಿದ್ದರೆ ಮಮಲೇಶ್ವರ ದೇವಸ್ಥಾನವು ನರ್ಮದೆಯ ಇನ್ನೊಂದು ದಡದಲ್ಲಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಎಲ್ಲಿ ಬರುತ್ತದೆ ಅಂದರೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 4ನೇ ಜ್ಯೋತಿರ್ಲಿಂಗವೆಂದು ಪ್ರಸಿದ್ಧಿಯಾಗಿರುವ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು

ಎಲ್ಲರಿಗೂ ನಮಸ್ಕಾರ. ಪೋಷಕರೇ, ಇಂದು ನಾನು ನಿಮ್ಮೊಂದಿಗೆ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಿಸುವುದು ಹೇಗೆ ಎಂದು ಕೆಲವೊಂದು ಉಪಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ನೆನಪಿನ ಶಕ್ತಿ ಅನ್ನೋದು ಮಕ್ಕಳಲ್ಲಿ ತುಂಬ ಮುಖ್ಯವಾದದ್ದು. ಯಾಕಪ್ಪ ಅಂದರೆ ಇದು ಮಕ್ಕಳಿಗೆ ಓದಿನಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲಿ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಕೂಡ ನೆರವಾಗುತ್ತೆ. ಆಯುರ್ವೇದದಲ್ಲಿ ನೆನಪಿನ ಶಕ್ತಿಗೆ ಸ್ಮೃತಿ ಅಥವಾ ಸ್ಮರಣ ಶಕ್ತಿ ಅಂತ ಕರಿತೀವಿ. ಸ್ಮೃತಿಯನ್ನು ಹೆಚ್ಚು ಮಾಡೋದಕ್ಕೆ ಕೆಲವೊಂದು ಸರಳ ಮತ್ತು ಪರಿಣಾಮಕಾರಿ ಉಪಾಯಗಳು ಆಯುರ್ವೇದದಲ್ಲಿದೆ. ಸೊ ಆಯುರ್ವೇದದಲ್ಲಿ ಈ ನೆನಪಿನ ಶಕ್ತಿ ಹೆಚ್ಚಿಸುವ ವಿಧಾನಕ್ಕೆ ಮೇಧ್ಯ ವರ್ಧನೆ ಅಂತ ಹೇಳಿದ್ದಾರೆ. ಮತ್ತು ಕೆಲವೊಂದು ಉಪಯುಕ್ತ ಔಷಧೀಯ ಸಸ್ಯಗಳು ನೆನಪಿನ ಶಕ್ತಿ ಹೆಚ್ಚು ಮಾಡೋಕ್ಕೆ ಯಾವ ಸಹಾಯ ಮಾಡುತ್ತೆ ಅವುಗಳಿಗೆ ಮೇಧ್ಯ ರಸಾಯನ ಅಂತಲೂ ಹೇಳಿದ್ದಾರೆ. ಸೊ ಇದರಲ್ಲಿ ಸಸ್ಯಗಳಷ್ಟೇ ಅಲ್ಲ, ಕೆಲವೊಂದು ಭಸ್ಮಗಳನ್ನು ಕೂಡ ಉಪಯೋಗಿಸ್ತಾರೆ. ಸೊ ಈ ಮೇಧ್ಯ ರಸಾಯನಗಳು ಮೆದುಳಿನ ಪೌಷ್ಟಿಕತೆಯನ್ನು ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ನೆನಪಿನ ಶಕ್ತಿಯ ಜೊತೆ ಮಕ್ಕಳ ಮನೋಬಲ, ಏಕಾಗ್ರತೆ ಮತ್ತು ಬುದ್ಧಿಮತ್ತೆಯನ್ನು ಕೂಡ ಹೆಚ್ಚು ಮಾಡುತ್ತೆ. ಮುಖ್ಯವಾಗಿ ಈ ಮೇಧ್ಯ ರಸಾಯನಗಳನ್ನು ಅಥವಾ ನೆನಪಿನ ಶಕ್ತಿ ಹೆಚ್ಚು ಮಾಡುವ ಔಷಧಗಳು ಮಗುವಿನ ಮೊದಲನೇ ವರ್ಷದಲ್ಲಿ ಉಪಯೋಗಿಸಿದರೆ ತುಂಬ ಪರಿಣಾಮಕಾರಿಯಾಗಿರುತ್ತೆ. ಯಾಕಂದರೆ ಈ ಸಮಯದಲ್ಲಿ ಮೆದುಳಿನ ಬೆಳವಣಿಗೆ ತುಂಬ ಶೀಘ್ರವಾಗಿ ಆಗ್ತಾ ಇರುತ್ತೆ ಮತ್ತು ಈ ಸಮಯದಲ್ಲಿ ಉಪಯೋಗಿಸಿದ ಈ ಮೇಧ್ಯ ಔಷಧಗಳು ಜೀವನ ಪೂರ್ತಿ ಪರಿಣಾಮಕರ ಪ್ರಭಾವ ಬೀರ್ತಾ ಇರುತ್ತೆ. ಇದಿಲ್ಲದೆ ಇದ್ದರೆ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಕೂಡ ಈ ನೆನಪಿನ ಶಕ್ತಿ ಹೆಚ್ಚು ಮಾಡುವಂಥ ಔಷಧಗಳನ್ನು ಉಪಯೋಗಿಸ್ಬೋದು. ಎಂಥವರಲ್ಲಿ ಅಂದರೆ ಕೆಲವು ಮಕ್ಕಳಿಗೆ ಎಷ್ಟು ಓದಿದರೂ ಅದನ್ನು ಬೇಗ ಮರಿತಾ ಇರ್ತಾರೆ, ಪದಗಳು ಅಥವಾ ನಂಬರ್ಗಳನ್ನು ನೆನ್ಪಿಟ್ಕೊಳ್ಳೋಕ್ಕಾಗ್ತಾ ಇರಲ್ಲ ಅಂಥವರಲ್ಲಿ. ಮತ್ತು ಕೆಲವು ಮಕ್ಕಳಿಗೆ ವಿಷಯವನ್ನು ಗ್ರಹಿಸುವ ಸಾಮರ್ಥ್ಯ ತುಂಬ ಕಡಿಮೆ ಇರುತ್ತೆ, ಅಂಥವರಲ್ಲಿ ಕೂಡ ಇದನ್ನು ಪ್ರಯೋಗ ಮಾಡ್ಬೋದು. ಈಗ ನೆನಪಿನ ಶಕ್ತಿ ಹೇಗೆ ಹೆಚ್ಚಿಸೋದು ಅನ್ನೋ ಕೆಲವು ಸರಳ ಉಪಾಯಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಕ್ಕಳಲ್ಲಿ ಬಿಸಿ ಹಾಲಿಗೆ ಆಕಳ ತುಪ್ಪ ಸೇರಿಸಿ ಕುಡಿಸುವ ಅಭ್ಯಾಸ ಮಾಡಿಸೋದು. ಸೊ ಇದನ್ನು ಆದಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಸಿದ್ರೆ ಉತ್ತಮ. ಕೆಲವೊಂದು ಕಡೆ ಇದು ದಿನನಿತ್ಯ ಉಪಯೋಗ ಮಾಡ್ತಾರೆ. ಇದರಿಂದ ಮಗುವಿನ ಆಚಾರ ವಿಚಾರ ಮಕ್ಕಳಲ್ಲಿ ತುಂಬ ಉತ್ತಮವಾಗ್ತದೆ, ಜೊತೆಗೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಆಕಳ ತುಪ್ಪದಲ್ಲಿ ಅವಶ್ಯಕ ಕೊಬ್ಬಿನ ಅಂಶಗಳು ಅಂದರೆ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತಾರಲ್ಲ, ಅದು ಮೆದುಳಿನ ಬೆಳವಣಿಗೆಗೆ ತುಂಬ ಅವಶ್ಯಕ. ಇದನ್ನು ತುಂಬ ಮಳೆ ಬೀಳೋ ಸಮಯದಲ್ಲಿ, ಮೋಡ ಕವಿದ ವಾತಾವರಣ ಇರುವಾಗ, ಮತ್ತು ಕೆಮ್ಮಿರುವಾಗ, ಕಫ ಇರುವಾಗ, ನೆಗಡಿ ಇರುವಾಗ ಉಪಯೋಗಿಸ್ಬಾರ್ದು, ಉಳಿದ ಸಮಯದಲ್ಲಿ ಪ್ರಯೋಗ ಮಾಡ್ಬೋದು. ಎರಡನೇದಾಗಿ ಬಜೆ ಬೇರಿನ ಪುಡಿ. ಇದನ್ನು ದಿನಕ್ಕೆ ಎರಡರಿಂದ ಮೂರು ಚಿಟಿಕೆಯಷ್ಟು ಜೇನುತುಪ್ಪ ಮತ್ತು ಆಕಳ ತುಪ್ಪ ಸೇರಿಸಿ ತಿನ್ನಿಸ್ಬೇಕು. ಇದರಿಂದ ಕೂಡ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಕೊಡಬಾರ್ದು, ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೆ ವಾಂತಿ ಆಗೋ ಭಯ ಇರುತ್ತೆ. ಹಾಗಾಗಿ ಎರಡರಿಂದ ಮೂರು ಚಿಟಿಕೆಯಷ್ಟೇ ಉಪಯೋಗಿಸ್ಬೇಕು, ಎರಡರಿಂದ ಮೂರು ಸಲ ದಿನಕ್ಕೆ ಕೊಡ್ಬೋದು. ಮೂರನೇದಾಗಿ ಬ್ರಾಹ್ಮಿ. ಇದು ಎಲ್ಲಿ ನೀರು ಹೆಚ್ಚಿರುತ್ತೋ ಅಲ್ಲಿ ಬೆಳೆಯುತ್ತೆ, ಚೆನ್ನಾಗಿ ನೀರಲ್ಲಿ ನೆನೆಯಿಟ್ಟು ತೊಳೆದು ನಂತರ ಉಪಯೋಗಿಸ್ಬೇಕು. ಇದರ ಜಾಗದಲ್ಲಿ ಒಂದೆಲಗ ಅಥವಾ ಅಮೃತ ಬಳ್ಳಿಯನ್ನು ಕೂಡ ಉಪಯೋಗಿಸ್ಬೋದು. ಚೆನ್ನಾಗಿ ತೊಳೆದ ಈ ಔಷಧೀಯ ಸೊಪ್ಪನ್ನು ಜಜ್ಜಿ ರಸವನ್ನು ಬಟ್ಟೆಯಲ್ಲಿ ಸೋಸಿಟ್ಕೋಬೇಕು. ಆದಷ್ಟು ರಸ ತೆಗೆದ ತಕ್ಷಣ ಉಪಯೋಗಿಸಿದ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ಒಂದು ಗಂಟೆ ಒಳಗಡೆ ಉಪಯೋಗಿಸ್ಬೇಕು. ಒಂದು ವರ್ಷದವರಿಗೆ ಒಂದು ಚಮಚೆಯಿಂದ ಪ್ರಾರಂಭಿಸಿ ಎರಡು ವರ್ಷದವರಿಗೆ ಎರಡು ಚಮಚೆ, ಹೀಗೆ ಹೆಚ್ಚು ಮಾಡ್ತಾ ಹೋಗ್ಬೇಕು. 16 ವರ್ಷದವರೆಗೆ 16 ಚಮಚೆ ತನಕ ಕೊಡ್ಬೋದು. ಇದನ್ನು ಜೇನುತುಪ್ಪ ಸೇರಿಸಿನೂ ಕೊಡ್ಬೋದು. ಇದನ್ನು ತೊಗೊಂಡ್ಮೇಲೆ ಒಂದು 1/2 ಗಂಟೆಯಿಂದ 1 ಗಂಟೆ ಖಾಲಿ ಹೊಟ್ಟೆಯಲ್ಲಿ ಇದ್ದರೆ ಒಳ್ಳೆಯದು. ನಂತರ ಹಾಲು ಅಥವಾ ತುಪ್ಪವನ್ನು ಊಟ ಮಾಡ್ಬೋದು. ಇದನ್ನು ಎಷ್ಟು ದಿನ ಉಪಯೋಗಿಸ್ತಿರೋ ಅಷ್ಟು ದಿನ ಉಪ್ಪನ್ನು ಆದಷ್ಟು ಕಡಿಮೆ ಉಪಯೋಗಿಸಿದ್ರೆ ಒಳ್ಳೆಯದು. ನಾಲ್ಕನೇದಾಗಿ ಜ್ಯೇಷ್ಠ ಮಧು. ಇದರ ಪುಡಿ ಆಯುರ್ವೇದ ಔಷಧ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಗ್ರಂಥಿಗೆ ಅಂಗಡಿಯಿಂದ ಜ್ಯೇಷ್ಠ ಮಧುವಿನ ಬೇರನ್ನು ತಂದು ಪುಡಿ ಮಾಡಿ ಇಟ್ಕೋಬೇಕು. ಇದನ್ನು 1 ವರ್ಷದವರೆಗೆ 1 ಗ್ರಾಮ್ನಂತೆ 16 ಗ್ರಾಮ್ ತನಕ ಕೊಡ್ಬೋದು. ಹಾಲಿನ ಜೊತೆ ಸೇರಿಸಿ, ಸ್ವಲ್ಪ ಬೆಚ್ಚಗಿರೋ ಹಾಲಿನ ಜೊತೆ ಸೇರಿಸಿ ಕೊಡಬೇಕು. ನೆನೆ ಇಟ್ಟು ಕೊಟ್ಟರು ನಡೆಯುತ್ತೆ 1/2 ಗಂಟೆ. ಸೊ ಇದನ್ನು ಈ ಎಲ್ಲ 4 ಪ್ರಯೋಗಗಳು ಹೇಳಿದ್ನಲ್ಲ, ಇದನ್ನೆಲ್ಲ ಕನಿಷ್ಠ 1 ತಿಂಗಳಿಂದ 3 ತಿಂಗಳು ಅಥವಾ 6 ತಿಂಗಳವರೆಗೆ ಉಪಯೋಗಿಸಿದ್ರೆ ತುಂಬ ಪರಿಣಾಮಕಾರಿ ಆಗಿರುತ್ತೆ. ಸೊ ಇದರಿಂದ

ಮೊಬೈಲ್ ಉಪಯೋಗಿಸುವುದು ಕೂಡ ಸಹಾಯ ಮಾಡುತ್ತೆ. ಮಕ್ಕಳಲ್ಲಿ ಶಾರೀರಿಕ ಚಟುವಟಿಕೆಗಳು, ವ್ಯಾಯಾಮ, ಆಟ, ಊಟ ಇದು ಕೂಡ ತುಂಬ ಅವಶ್ಯಕ. ಇದ್ರ ಜೊತೆ ಮಾನಸಿಕ ಚಟುವಟಿಕೆಗಳು ಹೆಚ್ಚಿಸುವ ಗೇಮ್ಸ್, ಉದಾಹರಣೆಗೆ ಚೆಸ್, ಈ ಥರದ ಆಡಿದ್ರೆ ಒಳ್ಳೆಯದು. ಇದ್ರ ಜೊತೆ ಸಂಗೀತ ಕೇಳೋದು, ಕತೆ ಕೇಳೋದು, ಜೊತೆಗೆ ಯೋಗ ಮತ್ತು ಪ್ರಾಣಾಯಾಮ, ತ್ರಾಟಕ, ಅದು ಕೂಡ ಹೆಲ್ಪ್ ಮಾಡುತ್ತೆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಲಿಕ್ಕೆ. ಇದ್ರ ಜೊತೆ ಭ್ರಾಮರಿ ಪ್ರಾಣಾಯಾಮ ಕೂಡ ನೆನಪಿನ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನೆಲ್ಲ ಸರಿಯಾದ ಸಮಯ ಒಂದು ಟೈಮ್ ಟೇಬಲ್ ಮಾಡ್ಕೊಂಬಿಟ್ಟು ಸರಿಯಾಗಿ ಪಾಲನೆ ಮಾಡ್ತಾ ಇದ್ರೆ ಸೊ ಇವೆಲ್ಲ ನೆನಪಿನ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಮಕ್ಕಳಲ್ಲಿ ಸಹಾಯ ಮಾಡುತ್ತೆ. ನಮಸ್ಕಾರ.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಮಧುರ ಮುಂಜಾನೆ ಆನ್ ವೇಣುಧ್ವನಿ 90.4 FM. ಇದು ಕೇಳಿ ಕನಸು, ನಾನು ನಿಮ್ಮ ರೇಡಿಯೋ ಗೆಳತಿ ಶ್ರುತಿ. ನಿಮ್ಮ ಮುಂಜಾನೆಯನ್ನ ಇನ್ನಷ್ಟು ಮಧುರವಾಗಿಸ್ಲಿಕ್ಕೆ ಮಧುರವಾದ ಹಾಡುಗಳ ಜೊತೆ ನಾನು ಬಂದಿದ್ದೀನಿ ಇವತ್ತು. ಹಾಗೆ ಇನ್ನೊಂದು ಹೊಸ ವಿಷಯವನ್ನ ಕೂಡ ನಾನಿವತ್ತು ತಗೊಂಡು ಬಂದಿದ್ದೀನಿ. ಸ್ನೇಹಿತರೆ, ನಾವಿವತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡೋಣ, ಸರಿನಾ? ಏನು ಅಂತ ಹೇಳಿದ್ರೆ, ಆರೋಗ್ಯದಲ್ಲಿ ಮಾನಸಿಕ ಆರೋಗ್ಯ ಕೂಡ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ನಾವು ದೈಹಿಕವಾಗಿ ಹುಷಾರಾಗಿರೋದು ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಯಾವತ್ತೂ ಆರೋಗ್ಯವಾಗಿರ್ಬೇಕಾಗತ್ತೆ. ಸ್ನೇಹಿತರೆ, ಈ ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಬಹುಮುಖ್ಯವಾದ ಪಾತ್ರ ನಮ್ಮ ಜೀವನದಲ್ಲಿ ಏನಿದೆ. ಎಷ್ಟೊಂದು ವ್ಯಕ್ತಿಗಳು ಹೊರಗಡೆಯಿಂದ ನೋಡಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಿರ್ತಾರೆ, ತುಂಬಾ ಹೆಲ್ತಿ ಅನಿಸ್ತಿರ್ತಾರೆ, ಬಟ್ ಆದ್ರೆ ಹಾಗಿರಲ್ಲ, ಅವರು ಮಾನಸಿಕವಾಗಿ ನರಳ್ತಾ ಇರ್ತಾರೆ. ಸೊ ಇವತ್ತು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡೋಣ. ಇಂದಿನ ಸಂಚಿಕೆಯ ಮೊದಲ ಹಾಡು ನಿಮಗಾಗಿ ಕಾಯ್ತಾ ಇದೆ, ಕೇಳ್ಕೊಂಡ್ ಬನ್ನಿ. ನಾನ್ ಕಾಯ್ತಾ ಇರ್ತೀನಿ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು ಕೇಳಿ ಕನಸು.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡೋಣ ಅಂತ ನಾನು ಹೇಳಿದೆ. ಏನಕ್ಕೆ ಇದೆಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸುಮಾರು 50% ಅಷ್ಟು ಜನ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಒಂದಲ್ಲ ಒಂದು ಕಾಯಿಲೆಯಿಂದ ಬಳಲ್ತಾ ಇರುತ್ತಾರೆ. ಅಂದ್ರೆ ಯಾವುದೋ ದೊಡ್ಡ ಮರವಿನ ಕಾಯಿಲೆ, ಅಲ್ಝೈಮರ್ಸ್ ಬರಬೇಕು ಅಂತ ಇಲ್ಲ, ಚಿಕ್ಕ ಮಾನಸಿಕ ಖಿನ್ನತೆ ಕೂಡ ತುಂಬಾನೇ ತೊಂದರೆ ಮಾಡತ್ತೆ. ಇದು ಮಾನಸಿಕ ಕಾಯಿಲೆ ಅನ್ನಿಸ್ಕೊಳ್ಳುತ್ತೆ ಸ್ನೇಹಿತರೆ. ಹಾಗೇನೆ ಸ್ತ್ರೀಯರು ಮನೆಯಲ್ಲೇ ಇರ್ತಾರೆ, ಇವರೂ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಅದೇ ತರ ವಿದ್ಯಾರ್ಥಿಗಳು ಕೂಡ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಯೌವನದಲ್ಲಿರುವಂತಹ ಯುವ ಪೀಳಿಗೆ ಅಂದ್ರೆ ಅಡಲ್ಟ್ ಪಾಪ್ಯುಲೇಷನ್ ಅಂತ ನಾವೇನ್ ಹೇಳ್ತೀವಿ ನೋಡಿ, ಇವರು ಕೂಡ ಮಾನಸಿಕ ಖಿನ್ನತೆಗೆ ಜಾಸ್ತಿಯಾಗಿ ಒಳಗಾಗ್ತಾರೆ ಸ್ನೇಹಿತರೆ. ಅದೇ ತರ ಯಾರಿಗೆ ಬೇರೆ ಚಟಗಳು ಅಂದ್ರೆ ಮದ್ಯಪಾನ ಆಗಿರ್ಲಿ, ಧೂಮಪಾನ ಆಗಿರ್ಲಿ, ಈ ತರದ ಬ್ಯಾಡ್ ಹ್ಯಾಬಿಟ್ಸ್ ಯಾರಿಗಿರತ್ತೆ, ಅವ್ರಿಗೆ ಕೂಡ ಮಾನಸಿಕ ಖಿನ್ನತೆಗಳು ಬೇಗ ಬರತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಹಾಡನ್ನ ನೀವೆಲ್ಲರೂ ಕೇಳ್ಕೊಂಬನ್ನಿ. ನೀವು ಕೇಳ್ತಾ ಇದ್ರ ವೇಣುಧ್ವನಿ 90.4 FM, ಇದು ಕೇಳಿ ಕನಸು.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಮಾನಸಿಕ ಆರೋಗ್ಯದ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೆ ಅಲ್ವಾ ಸ್ನೇಹಿತರೆ. ಅಂತ ಹೇಳಿದ್ರೆ ಯಾವತ್ತು ಏನು ವಿಷಯ ಇಲ್ಲದೆ ಬೇಜಾರಾಗ್ತಿರತ್ತೆ, ಕೆಲವೊಂದ್ಸತಿ ಏನು ವಿಷಯ ಇರಲ್ಲ ಆದ್ರೂ ಬೇಜಾರ್ ಅನ್ಸತ್ತೆ, ಎಷ್ಟೊಂದ್ಸತಿ ಮಾತಾಡಕ್ ಭಯ ಅನ್ಸ್ತಿರತ್ತೆ, ಯಾರನ್ನಾದ್ರೂ ನೋಡಿದ್ರೆ ಭಯ ಅನ್ಸ್ತಿರತ್ತೆ, ಎಲ್ಲಾದ್ರೂ ಹೋಗಕ್ಕೆ ಭಯ ಅನ್ಸತ್ತೆ, ಒಂಟಿಯಾಗಿರ್ಲಿಕ್ಕೆ ಭಯ ಅಂತ ಅನ್ಸತ್ತೆ. ಇದು ಕೂಡ ಮಾನಸಿಕ ಖಿನ್ನತೆಯ ಕೆಲವೊಂದು ಲಕ್ಷಣಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೆಲವೊಮ್ಮೆ ಏನಾಗತ್ತೆ, ಕೆಲವು ಸಣ್ಣ ಪ್ರಾಬ್ಲಮ್ ಬರುತ್ತೆ, ಅದನ್ನ ಫೇಸ್ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗ್ತಿರಲ್ಲ, ಅಂದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋಕೆ ತುಂಬಾನೇ ಕಷ್ಟ ಪಡ್ತೀವಿ. ಇದು ಕೂಡ ಒಂದು ತರದ ಮಾನಸಿಕ ತೊಂದರೆ ಅಥವಾ ಖಿನ್ನತೆ ಅಂತ ಹೇಳ್ಬೋದು. ಕೆಲವೊಂದ್ಸತಿ ತುಂಬಾನೇ ಸ್ಟ್ರೆಸ್ ಫೀಲ್ ಆಗ್ತೀವಿ, ಮಾಡಿದ ಕೆಲ್ಸಾನೇ ಮಾಡ್ತಾ ಇರ್ತೀವಿ, ಒಂದ್ ಕಡೆ ಕ್ಲೀನ್ ಮಾಡಿ ಬಂದಿರ್ತೀವಿ, ಮತ್ತೆ ಅಲ್ಲಿಗೆ ಹೋಗಿರ್ತೀವಿ, ಒಂದ್ ಸಾಮಾನ್ ಒಂದ್ ಕಡೆ ಇಟ್ ಬಂದಿರ್ತೀವಿ, ಆದ್ರೆ ಅದನ್ನ ನಾವು ಮರ್ತ್ ಹೋಗಿರ್ತೀವಿ. ಇದೆಲ್ಲ ಕ್ಯಾಶುವಲ್ ಅಂತ ನಾವು ಒಂದೊಂದ್ಸತಿ ಅನ್ಕೊಂಡಿರ್ತೀವಿ, ಆದ್ರೆ ಎಲ್ಲಾ ಸತಿ ಇದು ಕ್ಯಾಶುವಲ್ ಆಗಿರಲ್ಲ. ಇದಕ್ಕೆ ಮೆಡಿಕಲ್ ಸೊಲ್ಯೂಷನ್ ಬೇಕಾಗಿರತ್ತೆ ಸ್ನೇಹಿತರೆ. ಆದ ಕಾರಣ ನಿಮ್ಮನ್ನ ನೀವು ಯಾವತ್ತು ಒಬ್ಸರ್ವ್ ಮಾಡ್ಕೋತಾನೆ ಇರಬೇಕು ಅಂತ ಹೇಳ್ತೀನಿ. ಇನ್ನೊಂದು ಹಾಡು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಇನ್ನಷ್ಟು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾದರೂ ಬದಲಾವಣೆ ಆಗ್ತಿದ್ಯಾ ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ಬಂಧುಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಕುಟುಂಬ ವರ್ಗದಾಗಿರ್ಬೋದು, ಇವರಿಗೆ ಏನಾದರೂ ತೊಂದರೆ ಆಗ್ತಿದ್ಯಾ ಅಂತ ಕೂಡ ನಾವು ಒಬ್ಸರ್ವ್ ಮಾಡ್ಬೇಕಾಗಿರತ್ತೆ ಸ್ನೇಹಿತರೆ. ಅಂದ್ರೆ ಕೆಲವೊಮ್ಮೆ ಏನಾಗತ್ತೆ, ಹೊರಗಡೆ ಯಾರು ಏನು ಹೇಳ್ಕೊಳ್ಳಲ್ಲ, ಆದ್ರೆ ಅವರು ಮಾನಸಿಕ ಖಿನ್ನತೆಗೆ ಗುರಿಯಾಗಿರ್ತಾರೆ, ಏನು ಹೇಳ್ಕೊಳ್ಳಲ್ಲ, ಒಬ್ರೇ ಅನುಭವಿಸ್ತಾ ಇರ್ತಾರೆ. ಆದ ಕಾರಣ ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಬಂಧುಗಳಲ್ಲಿ ಏನಾದರೂ ನಿಮ್ಗೆ ಬದಲಾವಣೆ ಅನ್ನಿಸ್ತಾ, ಕೂತ್ಕೊಳ್ಳಿ, ಅವ್ರ ಜೊತೆ ಮಾತಾಡಿ, ಸ್ವಲ್ಪ ಸಮಯ ಅವ್ರಿಗೋಸ್ಕರ ಕೊಡಿ. ಮುಂಚೆನೆ ಸಡನ್ ಆಗಿ ಯಾರೂ ಹೇಳ್ಕೊಳ್ಳಲ್ಲ, ದೇ ವಿಲ್ ಹೆಸಿಟೇಟ್ ಆಬ್ವಿಯಸ್ಲಿ. ಸಮಯ ಕೊಡಿ, ನಿಮ್ಮ ಸ್ನೇಹಿತರಿಗೆ ನಂಬಿಕೆ ಬರಬೇಕು. ಈ ವ್ಯಕ್ತಿ ಹತ್ರ ನಾನು ಹೇಳ್ಕೊಂಡ್ರೆ ನನಗೆ ಸರಿ ಅನ್ಸತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ನ ನೀವು ತುಂಬಬೇಕು ಸ್ನೇಹಿತರೆ. ಇನ್ನೊಂದು ಹಾಡು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ವಾಪಸ್ ಬನ್ನಿ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು ಕೇಳಿ ಕನಸು.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಯುವ ಜನತೆಯಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ, ನೀವೆಲ್ಲ ಒಬ್ಸರ್ವ್ ಮಾಡ್ತಾ ಇದ್ದೀರಾ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಈ ಮಾನಸಿಕ ಖಿನ್ನತೆ. ಚಿಕ್ಕದಾದಂತಹ ತೊಂದರೆ ಇರಬಹುದು, ಹೇಳ್ಕೊಳ್ಳಲ್ಲ, ಯಾರ ಹತ್ರನು ಡಿಸ್ಕಸ್ ಮಾಡಲ್ಲ, ಏನೋ ಒಂದ್ ಡಿಸೈಡ್ ಮಾಡ್ಕೋತಾರೆ, ಆ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸಲ್ಲ, ಇದಕ್ಕೆ ಸೊಲ್ಯೂಷನ್ ನನ್ನ ಸಾವು ಅಂತ ಅನ್ಕೋತಾರೆ. ಇದ್ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ, ಎಲ್ಲಾ ತೊಂದರೆಗೂ ಒಂದು ಸೊಲ್ಯೂಷನ್ ಇದ್ದೇ ಇರತ್ತೆ ಸ್ನೇಹಿತರೆ. ನಿಮ್ಮ ಆಪ್ತರೊಂದಿಗೆ ಮುಕ್ತವಾಗಿ ನೀವು ಹೇಳ್ಕೋಬೇಕಾಗತ್ತೆ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ನೀವ್ ಯಾವತ್ತಾದ್ರೂ ಡಲ್ ಆಗಿ ಕಾಣಿದ್ರೆ ಪ್ಲೀಸ್ ಹೋಗಿ ಅವ್ರ ಜೊತೆ ಮಾತಾಡಿ, ಕೌನ್ಸಿಲಿಂಗ್ ಮಾಡಿ. ಒಂದು ಮಾತು ಒಬ್ಬರ ಬದುಕನ್ನೇನೆ ಬದಲಾಯಿಸಬಹುದು ಸ್ನೇಹಿತರೆ. ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ ಸ್ನೇಹಿತರೆ. ನಾಳೆ ಮತ್ತೆ ಇದೇ ಸಮಯಕ್ಕೆ ನಮ್ಮ ನಿಮ್ಮೆಲ್ಲರ ಭೇಟಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ವೇಣುಧ್ವನಿ 90.4 FM, ಇದು ಕೇಳಲಿ ಕನಸು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಾಣಿಧ್ವನಿ 90.4 FM. ಮುಸಂಜೆ ಮಾತು ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ವಯಸ್ಸಾದ ಮೇಲೆ ಮಾನಸಿಕ ಆರೋಗ್ಯದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತವೆ, ಒಂಟಿತನ, ಖಿನ್ನತೆ, ಆತಂಕ, ಇವುಗಳನ್ನ ಹೇಗೆ ಗುರುತಿಸುವುದು, ಹಿರಿಯ ನಾಗರಿಕರ ಮನಸ್ಸಿನ ಮೇಲೆ ಇವು ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ, ಇವುಗಳಿಗಿರುವ ಚಿಕಿತ್ಸೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸರಸ್ವತಿ ತೇಣಗಿ, ಮನೋವೈದ್ಯರು, ಬೆಳಗಾವಿ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಎಲ್ಲ ವೇಣುಧ್ವನಿ ಕೇಳುಗರಿಗೆ.
0: ಮೇಡಮ್, ಈಗ ಮೊದಲಿಗೆ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯ ಎಂದ್ರೇನು?
1: ನಾನು ಮೊದಲಿಗೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೇನೆ, ಹಿರಿಯ ನಾಗರಿಕರು ಅಂದ್ರೇನು? ತಕ್ಷಣ ನಿಮ್ ಮನಸ್ಸಿನಲ್ಲಿ ಯಾವ ಒಂದು ಚಿತ್ರಣ ಮೂಡುತ್ತೆ, ನೀವು ಅದನ್ನ ಹೇಳ್ಬಹುದಾ?
0: ವಯಸ್ಸಾದವರು, 60 ವರ್ಷದ ಮೇಲ್ಪಟ್ಟನವರು ಅಂತ.
1: ಮತ್ತೆ ಆ ವಯಸ್ಸಿನಲ್ಲಿ ನಾವು ಏನನ್ನ ನೋಡ್ತೀವಿ, ಯಾವ ರೀತಿಯ ವರ್ತನೆಗಳನ್ನ ನೋಡ್ತೇವೆ?
0: ಅದೇ, ಅವರು ಮಗು ತರ ಆಡ್ತಾ ಇರ್ತಾರೆ ಸ್ವಲ್ಪ.
1: ಹಿರಿಯ ನಾಗರಿಕರು ಅಂತಂದ್ರೆ ವೈಜ್ಞಾನಿಕವಾಗಿ ಹೇಳ್ಬೇಕಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ, 60 ವರ್ಷದ ನಂತರದ ವಯಸ್ಸಿನವರನ್ನ ನಾವು ಹಿರಿಯ ನಾಗರಿಕರು ಅಂತ ಹೇಳಿ ಹೇಳ್ತೀವಿ. ಈ ವಯಸ್ಸಾಗುವಿಕೆ ಅಂತಂದ್ರೆ ಇದು ಒಂದು ಸಹಜ ಪ್ರಕ್ರಿಯೆ, ಎಲ್ಲ ಜೀವಿಗಳು ಕೂಡ ಈ ಪ್ರಕ್ರಿಯೆನ ನಾವು ಅನುಭವಿಸಲೇಬೇಕು, ಇದನ್ನ ತಡಿಲಿಕ್ಕೆ ಆಗೋದೇ ಇಲ್ಲ. ಸೊ ಇನ್ನು ನಾವು ಎಲ್ಲರೂ ವಯಸ್ಸಾಗುವ ಒಂದು ಪ್ರಕ್ರಿಯೆಯಲ್ಲಿ ಪ್ರಯಾಣಿಸ್ಬೇಕಾದ್ರೆ ಇಲ್ಲಿ ಏನೇನು ಬದಲಾವಣೆಗಳಾಗ್ತದೆ ಅದನ್ನ ನಾವು ತಿಳ್ಕೊಳ್ಬೇಕು. ದೈಹಿಕವಾಗಿ ಬದಲಾವಣೆಗಳಾಗ್ತಾ ಇರ್ತದೆ, ಮಾನಸಿಕ ಬದಲಾವಣೆಗಳಾಗ್ತಾ ಇರ್ತದೆ. ಹಲವಾರು ಹಿರಿಯರು ಈ ಒಂದು ಪ್ರಕ್ರಿಯೆಯಲ್ಲಿ ತಮ್ಮ ಸಹಪಾಠಿಗಳನ್ನ ಕಳ್ಕೊಳ್ಬಹುದು, ತಮ್ಮ ಪ್ರೀತಿಪಾತ್ರರನ್ನ ಕಳ್ಕೊಳ್ಬಹುದು. ಅವರು ಅಂದ್ರೆ ಅವರ ಜೀವನದ ಬದಲಾವಣೆಗಳಲ್ಲಿ ಈವನ್ ರಿಟೈರ್ಮೆಂಟ್ ಕೂಡ ಒಂದು. ಸೊ ಈ ಎಲ್ಲ ಆಯಾಮಗಳಲ್ಲಿ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ನಾವು ಕಾಣಬಹುದು. ಸೊ ಏಜಿಂಗ್ ಅನ್ನೋದು ಒಂದು ಇದು ಕಾಯಿಲೆ ಅಲ್ಲ, ಇಟ್ಸ್ ಎ ಪ್ರಾಸೆಸ್ ಅಂಡ್ ಇಟ್ಸ್ ಎ ನ್ಯಾಚುರಲ್ ಪ್ರಾಸೆಸ್, ಅಂದರೆ ಒಂದು ಪ್ರಕೃತಿ ಪ್ರಕ್ರಿಯೆ ಇದು. ಇನ್ನು ಈ ಹಿರಿಯ ವಯಸ್ಸಿನವರು, ನಾ ಈಗಾಗಲೇ ಹೇಳಿದೆ, ಅವರ ದೇಹದಲ್ಲಿ ಬದಲಾವಣೆ ಅಂತಂದರೆ ಅವರ ಆಲೋಚನೆಗಳಿರ್ಬಹುದು, ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಿರಬಹುದು. ಇದರಲ್ಲಿ ಎಲ್ಲ ಒಂದು ರೀತಿಯ ನಿಧಾನವನ್ನು ನಾವು ನೋಡ್ಬೋದು, ಅಂದರೆ ಅವರ ಆಲೋಚನೆಗಳು ನಿಧಾನ ಆಗ್ತಾ ಹೋಗ್ತದೆ ಗ್ರ್ಯಾಜುವಲ್ ಆಗಿ. ಅದು ಒಂದು ದಿವಸದಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಬಟ್ ಗ್ರ್ಯಾಜುವಲ್ ಆಗಿ ಬದಲಾವಣೆಗಳು ನಿಧಾನ ಆಗ್ತದೆ. ಹಲವಾರು ದೀರ್ಘವಾದ ಕಾಯಿಲೆಗಳು ಅವ್ರನ್ನ ಕಾಡ್ತಾ ಇರ್ತದೆ. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇನ್ನು ಸಂಧಿವಾತ ಅಂದರೆ ಜಾಯಿಂಟ್ ಪೇನ್ ಅಂತೇಳಿ ಏನು ಹೇಳ್ತೀವಿ. ಸೊ ಈ ರೀತಿಯ ಹಲವಾರು ದೀರ್ಘಕಾಲದ ಕಾಯಿಲೆಗಳು, ದೈಹಿಕ ಕಾಯಿಲೆಗಳು ಅವ್ರನ್ನ ಆವರಿಸ್ಕೊಂಡಿರ್ತದೆ. ಇನ್ನು ಮತ್ತೆ ಏನೇನು ಸವಾಲುಗಳನ್ನ ಎದುರಿಸ್ತಾರಪ್ಪ ನಮ್ಮ ಹಿರಿಯ ನಾಗರಿಕರು ಅಂತಂದರೆ, ವಯಸ್ಸಾದ ನಂತರ ದೃಷ್ಟಿ ಮಂದ ಆಗುವಂಥದ್ದು, ಅಂದರೆ ದೃಷ್ಟಿದೋಷಗಳು ಹೆಚ್ಚಾಗ್ತಾ ಹೋಗ್ತದೆ, ಕಿವಿ ಸರಿಯಾಗಿ ಕೇಳಿಸದೇ ಇರುವಂಥದ್ದು, ಅವರ ಚಲನವಲನಗಳಲ್ಲಿ ತೊಂದರೆ ಆಗುವಂಥದ್ದು, ಇದರ ಜೊತೆ ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ರೀತಿ ಅವರು ಈಗ ಸರ್ಕಾರಿ ಕೆಲಸದಲ್ಲಿ ಇದ್ರಪ್ಪ ಅಂತಂದ್ರೆ ಒಂದು ಪೆನ್ಷನ್ ಅಂತ ಬರ್ತಾ ಇರ್ತದೆ, ರಿಟೈರ್ಮೆಂಟ್ ಆಗ್ತದೆ. ಅಥವಾ ಅವರು ಸರ್ಕಾರಿ ಕೆಲಸದಲ್ಲಿ ಇಲ್ಲ ಅಂತಂದ್ರೆ ಆರ್ಥಿಕವಾಗಿ ಇನ್ನೊಬ್ಬರ ಮೇಲೆ ಅವರು ಅವಲಂಬಿತರಾಗಬೇಕಾಗ್ತದೆ. ಸೊ ಆರ್ಥಿಕ ಅವಲಂಬನೆ ಕೂಡ, ಇದರ ಜೊತೆ ಜೊತೆಗೆ ಹಲವಾರು ರೀತಿಯ ಸಾಮಾಜಿಕವಾಗಿ ಅವರು ಯಾವ ರೀತಿ ಒಂಟಿತನವನ್ನು ಅನುಭವಿಸ್ತಾರಪ್ಪ ಅಂತಂದ್ರೆ, ನಾವು ಉತ್ತಮ ಉದಾಹರಣೆ ಅಂತಂದ್ರೆ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅಂತೇಳಿ ಹೇಳ್ಬೋದು. ಅಂದ್ರೆ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅನ್ನೋದು ಯಾವುದೇ ರೀತಿಯ ಮಾನಸಿಕ ಕಾಯಿಲೆ ಅಲ್ಲ, ಆದರೂ ಅದು ಒಂದು ರೀತಿಯ ಮಾನಸಿಕ ಗೊಂದಲಗಳಿಗೆ ಕಾರಣಗಳಾಗ್ಬೋದು. ಅಂದ್ರೆ ಮನೆಯಲ್ಲಿ ಮಕ್ಕಳುಗಳು ಒಬ್ಬರಿರ್ಬೋದು, ಇಬ್ಬರಿರ್ಬೋದು, ತಮ್ಮ ಶಿಕ್ಷಣದ ಸಲುವಾಗಿ ಆದರೂ ಸರಿ ಅಥವಾ ಕೆಲಸದ ಸಲುವಾಗಿ ಆದರೂ ಸರಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ, ಬೇರೆ ಎಲ್ಲೋ ಅವರು ವಾಸ ಮಾಡ್ತಿರ್ತಾರೆ. ಇಲ್ಲಿ ಹಿರಿಯ ಜೀವಿಗಳು ಇಬ್ಬರೇ ಇರುವಂತಹ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದರೆ ಈ ಒಂದು ಅಂಕಿಅಂಶಗಳನ್ನ ಗಮನಿಸಿದ್ರೆ ಈ ರೀತಿ ಒಂಟಿಯಾಗಿ ಬದುಕುತ್ತಾ ಇರುವಂತಹ ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪಾಪ್ಯುಲೇಷನ್ ಡೆಮೋಗ್ರಫಿಕ್ಸ್ ಏನು ಹೇಳ್ತಾರೆ ಅದನ್ನು ನಾವು ಗಮನಿಸಿದ್ರೆ ಅದರಲ್ಲಿ ಇನ್ನು 2030 ಅಷ್ಟೊತ್ತಿಗೆ ವಿಶ್ವದಲ್ಲೇ ಹಿರಿಯ ನಾಗರಿಕರ ಒಂದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದರೆ ದೇರ್ ಇಸ್ ಎ ಡಿಸ್ಕ್ರಿಪೆನ್ಸಿ, ಯಂಗರ್ ಜನರೇಷನ್ ಕಡಿಮೆ ಆಗ್ತಾ ಇದೆ, ಎಲ್ಡರ್ ಸಿಟಿಸನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿ ಒಂದು ಅಧಿಕ ಜನಸಂಖ್ಯೆ ಅಂದರೆ ಹಿರಿಯ ನಾಗರಿಕರ ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ಹೆಚ್ಚಾಗುವ ಸಂಭವ ಹೆಚ್ಚಿದೆ. 2050 ಇನ್ನು ಅಂದರೆ ಇನ್ನೊಂದು 10-20 ವರ್ಷದಲ್ಲಿ 1/5 ಆಫ್ ದ ಪಾಪ್ಯುಲೇಷನ್ ವಿಲ್ ಬಿ ಸೀನಿಯರ್ ಸಿಟಿಸನ್ಸ್. ಸೊ ನಾವು ಅವರ ಒಂದು ಹಿರಿಯ ನಾಗರಿಕರ ಒಂದು ಏನು ಅವರು ಸವಾಲುಗಳನ್ನ ಎದುರಿಸ್ತಾ ಇದ್ದಾರಲ್ಲ ಅದು ಹೆಚ್ಚಾಗಬಹುದು, ದ್ವಿಗುಣಗೊಳ್ಳಬಹುದು. ಇನ್ನು ಮೊಬಿಲಿಟಿ ಸಮಸ್ಯೆಗಳಂತೇಳಿ ನಾವು ಹೇಳ್ತೀವಿ ಅಂದರೆ ಚಲನವಲನಗಳಲ್ಲಿ ಸಮಸ್ಯೆ. ಈ ಚಲನವಲನಗಳಲ್ಲಿ ಸಮಸ್ಯೆ ಏನಪ್ಪಾ ಅಂತಂದರೆ ಅವ್ರಿಗೆ ದೀರ್ಘಕಾಲದ ಅರ್ಥರೈಟಿಸ್ ಅಂತೇಳಿ ಹೇಳ್ಬೋದು, ನೀ ಜಾಯಿಂಟ್ ಪೇನ್, ಬ್ಯಾಕ್ ಪೇನ್ಗಳು. ಸೊ ಇದರಿಂದಾಗಿ ಕೂಡ ಅವ್ರಿಗೆ ಲಿಮಿಟೇಷನ್ ಇರ್ತದೆ, ಓಡಾಡೋದಕ್ಕೆ ಲಿಮಿಟೇಷನ್ನು. ಈ ರೀತಿ ನಾವು ಇದರ ಜೊತೆ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ಬೋದು. ಒಂಟಿತನ, ಆಮೇಲೆ ಎಂಪ್ಟಿನೆಸ್ ಅಂತೇಳಿ ನಾವು ಶೂನ್ಯ ಭಾವನೆ. ಇದರಲ್ಲಿ ನಾವು ಒಂದೊಂದೇ ವಿಷಯಗಳನ್ನ ಮಾತಾಡೋಕ್ಕೆ ನಾನು ಇಷ್ಟಪಡ್ತೇನೆ. ಮುಖ್ಯವಾಗಿ ಈ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅನ್ನು ಅನುಭವಿಸ್ತಾ ಇರುವಂತಹ ವೃದ್ಧರು, ಅವರು ಕೆಲವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಹೌದಪ್ಪ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ, ಹಾಗಾಗಿ ನಾವು ಈ ರೀತಿಯ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವು ಹೊಂದ್ಕೊಳ್ಬೇಕಂತ ಹೇಳಿ ಅವರು ಆವಾಗ ತಮ್ಮನ್ನ ತಾವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ, ಬ್ಯುಸಿ ಇಟ್ಕೊಳ್ತಾರೆ, ತಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ತಾರೆ. ಆದರೆ ಕೆಲವರು ಖಿನ್ನತೆಗೊಳಗಾಗ್ತಾರೆ. ಖಿನ್ನತೆ ಅತಿ ಹೆಚ್ಚು ಸಮಸ್ಯೆ ಉಂಟಾಗುವಂತಹ ಒಂದು ಸಮಸ್ಯೆ ಹಿರಿಯ ನಾಗರಿಕರಲ್ಲಿ. ಖಿನ್ನತೆಯನ್ನು ನಾವು ವಿಶೇಷವಾಗಿ ಇಷ್ಟು ಅವರಲ್ಲಿ ಗುರುತಿಸೋದು ತುಂಬ ಕಷ್ಟ ಆಗ್ತದೆ, ಯಾಕೆಂದರೆ ವಯೋಸಹಜ ಸಮಸ್ಯೆಗಳ ಅಥವಾ ಇದು ಖಿನ್ನತೆನ ಅದು ಕೂಡ ನಾವು ಅಲ್ಲಿ ವ್ಯತ್ಯಾಸವನ್ನು ಕಂಡುಹಿಡಬೇಕು.
2: ಮೇಡಮ್, ಹಾಗಿದ್ರೆ ಈ ಖಿನ್ನತೆ ಅಂತ ಈಗ ಹೇಳಿದ್ರೆ ಈಗ ಸಾಕಷ್ಟು ವಯೋವೃದ್ಧರಲ್ಲಿ ದೈಹಿಕ ಆರೋಗ್ಯದ ಜೊತೆ ಜೊತೆಗೆ ಮಾನಸಿಕ ಆರೋಗ್ಯನೂ ಕಾಡುತ್ತೆ ಅಂತ ಹೇಳಿದ್ರೆ, ಹಾಗೇನೆ ಅವರಿಗೆ ಒಂಟಿತನ ಕಾಡುತ್ತೆ, ಖಿನ್ನತೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಈ ಖಿನ್ನತೆ ಅವರಲ್ಲಿ ಉಂಟಾಗಿದೆ ಅಂತ ನಾವು ಹೇಗೆ ಗುರುತಿಸೋದು ಮೇಡಮ್? ಯಾವುದಾದ್ರೂ ಲಕ್ಷಣಗಳೇನಾದರೂ ಇರುತ್ತಾ ಅಂತ?
1: ಖಿನ್ನತೆಗೆ ನಾವು ಹಲವಾರು ಲಕ್ಷಣಗಳನ್ನು ಗುರುತಿಸಬಹುದು. ಒಂದು ಏನಪ್ಪಾ ಅಂತಂದರೆ ಯಾವಾಗಲೂ ಚಟುವಟಿಕೆಯಿಂದ ಇರುವಂತಹ ವ್ಯಕ್ತಿ, ಯಾವಾಗಲೂ ಎಲ್ಲರೊಂದಿಗೆ ಬೆರೆತು ಮಾತನಾಡುವಂತಹ ವ್ಯಕ್ತಿ, ಯಾವಾಗಲೂ ಉಲ್ಲಾಸದಿಂದ ಖುಷಿಯಿಂದ ಇರುವಂತಹ ಒಬ್ಬ ವ್ಯಕ್ತಿ ನಿಧಾನವಾಗಿ ತಮ್ಮಷ್ಟಕ್ಕೆ ತಾವೇ ಒಬ್ಬರೇ ಇರೋದನ್ನ ಇಷ್ಟಪಡೋದು, ಹೊರಗಡೆ ಹೋಗೋದನ್ನ ಇಷ್ಟಪಡದೇ ಇರುವಂಥದ್ದು, ಒಂಟಿಯಾಗಿರೋದಕ್ಕೆ ಬಯಸುವಂಥದ್ದು, ಆಮೇಲೆ ಅವರ ಊಟ ತಿಂಡಿಗಳಲ್ಲಿ ಅಂದರೆ ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿಯಲ್ಲೂ ಕೂಡ ನಾವು ವ್ಯತ್ಯಾಸಗಳನ್ನ ನೋಡ್ಬೋದು. ಇದಕ್ಕಿದ್ದಂಗೆ ಕಡಿಮೆ ಆಗ್ತಾ ಹೋಗ್ತದೆ, ಹೆಚ್ಚು ಆಹಾರವನ್ನು ಸೇವಿಸೋದಕ್ಕೆ ಕಷ್ಟ ಆಗ್ತದೆ, ಅವ್ರಿಗೆ ಬೇಡ ಅಂತೇಳಿ ಅನ್ನಿಸ್ತದೆ. ಇಲ್ಲಿ ಏನಾಗ್ತದೆ ಅವಾಗ ಮನೆಯವರು ಏನು ತಿಳ್ಕೊಳ್ತಾರೆ, ಆ ವಯಸ್ಸಾಗಿದೆ ಬಿಡು, ಇವ್ರಿಗೆ ಜೀರ್ಣಶಕ್ತಿ ಚೆನ್ನಾಗಿರಲ್ಲ, ಅದಕ್ಕೆ ಸರಿಯಾಗಿ ಊಟ ಮಾಡ್ತಾ ಇಲ್ವೇನೋ ಅನ್ನೋ ಹಂಗೆ ಅದನ್ನು ಪರಿಗಣಿಸ್ಬೋದು. ಅಥವಾ ಓ ಇವ್ರಿಗೆ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ, ಅದಕ್ಕೆ ಜಾಸ್ತಿ ಹೆಚ್ಚು ಮಾತಾಡ್ತಾ ಇಲ್ಲ ಇವ್ರಿಗೆ ಅಂತೇಳಿ ಅನ್ಬಹುದು. ಇನ್ನು ಕೆಲವೊಂದು ಸರಿ ಏನಾಗ್ತದೆ, ಈ ವಯಸ್ಸಾದ ನಂತರ ಕೆಲವೊಮ್ಮೆ ಕುಟುಂಬದಲ್ಲಾಗಲಿ ಅಥವಾ ಹೊರಗಡೆ ಅವ್ರು ಕೆಲಸ ಮಾಡುವಂತಹ ಸ್ಥಳದಲ್ಲಾಗಲಿ ಈ ವಯಸ್ಸಿನ ಕುರಿತು ಒಂದು ತಾರತಮ್ಯ ಕೂಡ ಇರ್ತದೆ. ವಯಸ್ಸಾಯ್ತು ಬಿಡು, ಅವ್ರಿಗೆ ವಯಸ್ಸಾಯ್ತು, ಅವ್ರಿಗೇನು ಹೆಚ್ಚಿನ ಕೆಲಸ ಕೊಡೋದು ಬೇಡ, ಅವ್ರು ಆರಾಮಾಗಿ ಒಂದು ಕಡೆ ಇರಲಿ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಅವರಲ್ಲಿರುವ ಒಂದು ಖಿನ್ನತೆಯ ಲಕ್ಷಣಗಳನ್ನ ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅವರು ಒಬ್ಬರೇ ಒಂಟಿಯಾಗಿ ಕುತ್ಕೊಂಡಿದ್ದಾರೆ, ಹಾಂ ಕುತ್ಕೊಂಡಿದ್ದಾರೆ ಬಿಡಪ್ಪ, ಆರಾಮಾಗಿರ್ಬೋದು ಅವರು ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡ್ತದೆ, ಅಂದರೆ ಕುಟುಂಬ ಸದಸ್ಯರಲ್ಲಿ ಮೂಡ್ಬೋದು. ಆರಾಮಾಗಿದ್ದಾರಲ್ಲ ಬಿಡು, ಊಟ ತಿಂಡಿ ಮಾಡ್ಕೊಂಡಿದ್ದಾರೆ ಬಿಡು, ಮಲ್ಕೊಂತಾರೆ ಅಂದರೆ ಅವ್ರ ನಿದ್ರೆ ಎಷ್ಟು ಚೆನ್ನಾಗಿ ಅವ್ರು ಮಾಡ್ತಾ ಇದಾರ ಇಲ್ವಾ ಅದು ಗಮನಕ್ಕೆ ಬರೋದೇ ಇಲ್ಲ ಎಷ್ಟೊಂದು ಸಾರಿ. ಹಾಗಾಗಿ ಖಿನ್ನತೆಯನ್ನು ಗುರುತಿಸೋದು ತುಂಬಾ ಕಷ್ಟ, ಆದರೆ ಖಿನ್ನತೆಯನ್ನು ಗುರುತಿಸೋದು ಅಷ್ಟೇ ಮುಖ್ಯ.
2: ಮೇಡಮ್, ಈಗ ಇನ್ನು ಈ ಒಂದು ನಿವೃತ್ತಿಯ ನಂತರ ಇಷ್ಟು ವರ್ಷ ನಾ ಕೆಲಸ ಮಾಡಿದೆ, ಇನ್ನು ನನ್ನ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಅವರಿಗೆ ಒಂದು ಖಾಲಿತನ ಕಾಣಿಸ್ಕೊಳ್ಳುತ್ತೆ ಅಂತ ತಾವು ಹೇಳಿದ್ರಿ. ಜೊತೆ ಜೊತೆಗೆ ಯಾರನ್ನಾರು ಕುಟುಂಬದವರ ಸದಸ್ಯರನ್ನು ಕಳೆದುಕೊಂಡಾಗ ಅವರಿಗೆ ನೋವಾಗುತ್ತೆ ಅಂತ ತಾವು ತಿಳಿಸ್ತಾ ಇದ್ರಿ. ಈಗ ಇಂತಹ ಸಂದರ್ಭದಲ್ಲಿ ಅವರು ಆ ಖಾಲಿತನವನ್ನು ಹೇಗೆ ಎದುರಿಸ್ಬೇಕು?
1: ಈ ನಾವು ಎಷ್ಟೊಂದು ಜನ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ಅಥವಾ ಅವ್ರನ್ನ ಮಾತಾಡುವಂತಹ ಸಂದರ್ಭದಲ್ಲಿ ಅವರು ಒಂದು ಕೆಲವೊಂದು ಸಂದರ್ಭದಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ, ಅಯ್ಯೋ ನಾ ಯಾವಾಗ ರಿಟೈರ್ ಆಗಿಬಿಡ್ತೀನಪ್ಪ, ಒಂದು 9 to 5 ಜಾಬ್ ಮಾಡ್ತಾ ಇದ್ದೀನಿ, ನಾ ಬೆಳಗ್ಗೆ ಬೇಗ ಎದ್ದು ಓಡಬೇಕು, ನಾ ಬೇಗ ಎದ್ದು ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಕೆಲಸ ಕಡೆ ಹೋಗಬೇಕು, ಯಾವಾಗ ಮುಗಿಯುತ್ತಿದ್ದು, ಯಾವಾಗ ಮುಗಿಯುತ್ತೆ, ಯಾವಾಗ ಮುಗಿಯುತ್ತೆ, ರಿಟೈರ್ ಆದ ನಂತರ ನಾನು ಖುಷಿಯಾಗಿರ್ತೀನಿ, ಆರಾಮವಾಗಿರ್ತೀನಿ ಅಂತ ಹೇಳಿ ತುಂಬ ಜನ ಅಂದ್ಕೊಳ್ತಿರ್ತಾರೆ. ಈ ಕೆಲಸದ ಒತ್ತಡ ನಮಗೆ ಸಾಕು ಅಂಥೇಳಿ. ಆದರೆ ಆ ಭಾವನೆ ಏನಿರ್ತದಲ್ಲ ರಿಟೈರ್ಮೆಂಟ್ ಆದ ನಂತರ, ಅದು ಕೇವಲ ಕೆಲವು ತಿಂಗಳವರೆಗಷ್ಟೇ ಇರ್ತದೆ. ಅದು ಕೆಲವು ತಿಂಗಳವರೆಗಷ್ಟೇ ಯು ಎಂಜಾಯ್ ದಟ್ ಫ್ರೀಡಮ್, ಹಾಂ ನಂಗೆ ಟೈಮ್ ಸಿಕ್ತಲ್ಲ, ಓ ಐ ಆಮ್ ಫ್ರೀ ನೌ ಅಂಥೇಳಿ. ಬಟ್ ಆದರೆ ಗ್ರ್ಯಾಜುವಲ್ ಆಗಿ ಆ ವ್ಯಕ್ತಿಯಲ್ಲಿ ತಾನು ಏನೋ ಕಳ್ಕೊಂಡ ಭಾವನೆ ಶುರು ಆಗ್ತದೆ. ಅಂದರೆ ಈಗ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಕಚೇರಿಗಳ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು, ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೊಂದು ಐಡೆಂಟಿಟಿ ಅಥವಾ ಗುರುತನ್ನೋದು ಇರ್ತದೆ, ಜನ ಅವ್ರನ್ನ ಗುರುತಿಸ್ತಿರ್ತಾರೆ. ಸೊ ನಿವೃತ್ತಿ ಆದ ನಂತರ ಯಾರು ಕೇಳ್ತಾರೆ ನಮ್ಮನ್ನು? ಸೊ ಎಲ್ಲೋ ಒಂದು ಕಡೆ ನಾನು ನನ್ನ ಐಡೆಂಟಿಟಿನ ಕಳ್ಕೊಂಡು ಬಿಟ್ಟನೇನೋ ಅನ್ನೋ ಒಂದು ಭಾವನೆ, ನಾನು ಮುಖ್ಯ ಇಲ್ವಾ, ಇನ್ನು ನಂದು ಇಂಪಾರ್ಟೆನ್ಸೇ ಇಲ್ಲ ಅನ್ನೋ ಒಂದು ಭಾವನೆ ಅವರಲ್ಲಿ ಶುರು ಆಗ್ತದೆ. ಇನ್ನು ಸಾಮಾನ್ಯವಾಗಿ ರಿಟೈರ್ಮೆಂಟ್ ಆದ ನಂತರ ಮನೆಯಲ್ಲಿ ಹೆಚ್ಚು ಸಮಯನ ಕಳಿತಿರ್ತಾರೆ. ಅವಾಗ ಮನೆಯವ್ರ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಓ ಫ್ರೀ ಆಗಿದ್ದೀರಲ್ಲ, ಸ್ವಲ್ಪ ಮನೆಯಲ್ಲಿ ಸಹಾಯ ಮಾಡಿ, ಸ್ವಲ್ಪ ಈ ಕೆಲಸ ಮಾಡಿ, ಆ ಕೆಲಸ ಮಾಡಿಕೊಡಿ, ಇಲ್ಲಿ ಹೋಗಿ ಬನ್ನಿ, ಅಲ್ಲಿ ಹೋಗಿ ಬನ್ನಿ. ಸೊ ಒಂದು ರೀತಿ ಅವರ ಕೀಳರಿಮೆ ಶುರು ಆಗ್ತಾ ಹೋಗ್ತದೆ. ನಾನು ವರ್ಕ್ ಕೆಲಸ ಮಾಡಬೇಕಾದ್ರೆ ನನಗೆ ಎಷ್ಟೊಂದು ಪ್ರಾಮುಖ್ಯತೆ ಇತ್ತು, ನಾ ಎಲ್ಲಿ ಆ ಪ್ರಾಮುಖ್ಯತೆನ ಕಳ್ಕೊಂಡ್ಬಿಟ್ಟೆ, ಸಿಕ್ಕ ಸಮಯನ ನಾನು ಹೆಂಗೆ ಕಳೀಲಿ, ಯಾವ ರೀತಿ ಕಳೀಲಿ ಅಂಥೇಳಿ. ಅದ್ರ ಜೊತೆ ಜೊತೆಗೆ ಫೈನಾನ್ಷಿಯಲ್, ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೂಡ. ಸೊ ಎಷ್ಟೊಂದು ಕೆಲಸ ಮಾಡ್ಬೇಕಾದ್ರೆ ಎಷ್ಟೊಂದು ಬೆನಿಫಿಟ್ಸ್ ಇತ್ತು, ಈಗ ನಾನು ಒಂದು ರೀತಿ ಅವಲಂಬಿತನಾಗಬೇಕಲ್ಲ ಅನ್ನೋ ಒಂದು ಭಾವನೆ. ಈ ಎಲ್ಲ ಭಾವನೆಗಳು ಒಂದು ಸಮ್ಮಿಶ್ರಣ, ಒಂದು ರೀತಿ ಕೆಲವೊಮ್ಮೆ ಖಿನ್ನತೆಗೂ ದುಡಬಹುದು, ಅಥವಾ ಕೆಲವೊಮ್ಮೆ ಅವರು ಇದರಿಂದ ಹೊರಗೆ ಬರಲಾರದೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ಬೋದು. ಈಗ ನಾವೆಲ್ಲ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಕೇಳ್ತಾ ಇದ್ದೀವಿ, ಅಂದರೆ ಸ್ಕ್ಯಾಮ್, ಸೈಬರ್ ಸ್ಕ್ಯಾಮ್ಗೆ ಒಳಗಾಗೋದು ರಿಟೈರ್ಡ್ ಆದವರು, ಆಮೇಲೆ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಆಮೇಲೆ ಇನ್ನೂ ಹಲವಾರು ರೀತಿಯ, ಅಂದರೆ ಇದರ ಜೊತೆ ಜೊತೆಗೆ ಕಾಯಿಲೆಗಳು ಸೇರ್ಕೊಂಡು ಬಿಡುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಹೊರಗೆ ಬರಬೇಕು ಅಂತಂದರೆ, ರಿಟೈರ್ಮೆಂಟ್ ಆದ ನಂತರನೂ ಕೂಡ ಅವರು ತಮ್ಮ ಆರೋಗ್ಯ ಚೆನ್ನಾಗಿದೆ, ನಾನು ನಿಭಾಯಿಸಬಲ್ಲೆ ಅಂತಂದರೆ ಮತ್ತೆ ಬೇರೆ ವೃತ್ತಿಯನ್ನು ಅವರು ಜಾಯಿನ್ ಆಗೋದು ಉತ್ತಮ. ಸೊ ಬೇರೆ ವೃತ್ತಿಯನ್ನು ನಿಭಾಯಿಸಬಹುದು, ಅದರ ಜೊತೆ ಜೊತೆಗೆ ಬೇರೆ ಒಂದು, ಅಂದರೆ ಜೀವನದಲ್ಲಿ ಏನಾದರೂ ಒಂದು ಉದ್ದೇಶಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ಅಂದರೆ ಪರ್ಪಸ್ ಇನ್ ಲೈಫ್ ಅಂತೇಳಿ ಹೇಳ್ತೀವಿ. ಈಗಂತೂ ನಮಗೆ ಹಲವಾರು ಚಟುವಟಿಕೆಗಳಿದೆ ನಾವು ಸಮಾಜದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ. ನಾವು ಸಾಮಾಜಿಕವಾಗಿ ಸೋಷಲ್ ವರ್ಕ್ ಮಾಡಬಹುದು, ಅಥವಾ ಯಾವುದಾದ್ರು ಎನ್ ಜಿ ಒ ಜೊತೆ ಕೆಲಸ ಮಾಡಬಹುದು, ಜೊತೆಗೆ ನಾವೇ ಏನಾದರೂ ಹೊಸದಾಗಿ ಕಲಿಯುವಂಥದ್ದು, ಜೊತೆಗೆ ನಮ್ಮ ಇತರ ಸ್ನೇಹಿತರು, ಅಂದರೆ ಕಾಂಟೆಂಪರರೀಸ್ ಅಂತೇಳಿ ಹೇಳ್ತೀವಿ, ನಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಇತರ ರಿಟೈರ್ಡ್ ಆದವರು ಇರಬಹುದು, ರಿಟೈರ್ ಆಗೋದಕ್ಕೆ ಯಾರು ವೇಟಿಂಗಲ್ಲಿ ಇರ್ತಾರಲ್ಲ, ಅವರ ಜೊತೆ ಕುಡ್ಕೊಂಡು ಏನಾದರೂ ಒಂದು ಸಾಮಾಜಿಕವಾಗಿ ಅವ್ರ ಜೊತೆ ಒಂದು ನೆಟ್ವರ್ಕಿಂಗ್ ಮಾಡೋದು, ಸೀಕಿಂಗ್ ಸೋಷಿಯಲ್ ಸಪೋರ್ಟ್ ಅಂತೇಳಿ ನಾವು ಹೇಳ್ತೀವಿ, ಸಪೋರ್ಟ್. ಸೊ ಅಂದರೆ ಸೋಷಿಯಲ್ ಕಮ್ಯುನಿಕೇಷನ್. ಸೊ ಇನ್ಫ್ಯಾಕ್ಟ್ ಒಂದು ರೀತಿ ಸಾಮಾಜಿಕವಾಗಿ ನಾವು ಏನು ಒಂದು ಕಮ್ಯುನಿಕೇಷನ್ನ ಬೆಳೆಸ್ಕೊಳ್ಬೇಕು, ಸಾಮಾಜಿಕ ಬೆಂಬಲವನ್ನು ಪಡೆದುಕೊಳ್ಬೇಕು, ಇಟ್ಸ್ ಲೈಕ್ ಪ್ರಿಸ್ಕ್ರೈಬಿಂಗ್ ಎ ಮೆಡಿಸಿನ್ ಫಾರ್ ದೆಮ್. ಅದೊಂದು ರೀತಿ ಅವ್ರಿಗೆ ಚಿಕಿತ್ಸೆ ಅಂತೇಳಿ, ಔಷಧಿ ಅಂತೇಳಿ ಹೇಳ್ಬೋದು. ಈ ಸೊ ಈ ಲೋನ್ಲಿನೆಸ್ಸಿಂದ ಹೊರಗೆ ಬರಬೇಕು ಅಂತಂದರೆ, ರಿಟೈರ್ಮೆಂಟ್ ಆದ ನಂತರ ಕಾಡುವಂತಹ ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತಂದರೆ, ಈ ರೀತಿಯ ಹಲವಾರು ಚಟುವಟಿಕೆಗಳಲ್ಲಿ, ಅಂದರೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕೆಲವೊಂದು ಹವ್ಯಾಸಗಳು ಅಥವಾ ಚಟುವಟಿಕೆಗಳಿಗೆ ನಮಗೆ ಸಮಯ ಸಿಕ್ಕಿರಲ್ಲ. ಸೊ ಆ ಹವ್ಯಾಸಗಳನ್ನ ಈಗ ಮತ್ತೆ ಬೆಳೆಸ್ಕೊಳ್ಳುವಂಥದ್ದು, ಅಂದರೆ ಸಣ್ಣ ಪುಟ್ಟ ಉದಾಹರಣೆ ಅಂತಂದರೆ ಮನೆಯಲ್ಲೇ ಗಾರ್ಡನ್ ಮಾಡ್ಕೊಳ್ಳೋವಂಥದ್ದು. ಅಂದರೆ ನಾವು ತುಂಬ ಜನರನ್ನ ನೋಡಿದ್ದೀನಿ ಈ ರೀತಿ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ, ಅಥವಾ ನನ್ನ ಕೆಲವು ಸ್ನೇಹಿತರು ಈಗ ಹೊಸದಾಗಿ ಸಂಸ್ಕೃತವನ್ನು ಕಲಿತಾ ಇದ್ದಾರೆ. ಏನಾದ್ರು ಒಂದು ಹೊಸ ಹಾಬೀಸಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು, ಅಲ್ಲಿ ಕನೆಕ್ಷನ್ ಸಹ ಸಿಗುತ್ತೆ, ನಿಮ್ಮ ಜೊತೆ ಬೇರೆ ಹಲವಾರು ಜನರು ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಮಾತಾಡೋದಕ್ಕೆ ಸಿಗುತ್ತೆ, ಹಂಚ್ಕೊಳ್ಳೋದಕ್ಕೆ, ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಜನರು ಇರ್ತಾರೆ. ಸೊ ಈ ರೀತಿ ತೊಡಗಿಸ್ಕೊಳ್ಳೋದ್ರಿಂದ ಚಟುವಟಿಕೆಯಿಂದ ಇರಬಹುದು.
2: ಮೇಡಮ್, ಈಗ ವಯಸ್ಸಾದ್ಮೇಲೆ ಈ ಮರು ಅನ್ನೋದು ಸಹಜ, ಸಾಮಾನ್ಯವಾದಂತಹ ಈ ಮರುವಿಗೂ ಹಾಗೇನೆ ಇವಾಗ ಡೆಮೆನ್ಷಿಯಾ ಅಂತ ಹೇಳ್ತಾರಲ್ಲ, ಅದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ?
1: 60ರ ಅರಳು ಮರಳು ಅಂತ ಹೇಳಿ ಹೇಳ್ತಾರೆ. ಈ ಮರು ಅನ್ನೋದು ಒಂದು ಸಮಸ್ಯೆ. ಸಾಮಾನ್ಯವಾಗಿ ನಾವು ಕೂಡ ಎಷ್ಟೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ಮರೆತು ಬಿಡ್ತೀವಿ, ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳನ್ನ ಎಲ್ಲಿ ಇಟ್ಟಿರ್ತೀವಿ ನಾವು ಕೂಡ ಮರೆತು ಬಿಡ್ತೀವಿ. ಈ ವಯೋಸಹಜ ಮರವು ಅಂತಂದರೆ ಏನಪ್ಪ ಅಂತಂದರೆ, ಹಲವಾರು ರೀತಿಯ ನಮ್ಮದು ಒತ್ತಡಗಳು ಅಥವಾ ನಮ್ಮ ಪ್ರಯಾರಿಟೀಸ್, ನಾವು ಏನು ಪ್ರಾಮುಖ್ಯತೆಯನ್ನು ಕೊಡ್ತೀವಲ್ಲ ಚಟುವಟಿಕೆಗಳು, ಅಂತಹ ಪ್ರಾಮುಖ್ಯತೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಸಣ್ಣ ಪುಟ್ಟ ಇಶ್ಯೂಗಳನ್ನು ಮರೆತು ಬಿಡಬಹುದು, ಅದು ನಾರ್ಮಲ್ ಅದು. ಆದರೆ ಈ ಡಿಮೆನ್ಷಿಯಾ ಕಾಯಿಲೆ ಏನು ಹಿರಿಯ ನಾಗರಿಕರಲ್ಲಿ ನಾವು ನೋಡ್ತೇವಲ್ಲ, ಅದು ಡಿಮೆನ್ಷಿಯಾ ಅಥವಾ ಅಲ್ಝೈಮರ್ಸ್ ಡಿಸೀಸ್ ಅಂತೇಳಿ ಹೇಳ್ತೀವಿ, ಅಂದರೆ ಮೋಸ್ಟ್ ಕಾಮನ್ ಅದು. ಅದರಲ್ಲಿ ಬೇರೆ ಬೇರೆ ಥರದ ವಿಧಗಳು ಇದೆ, ವ್ಯಾಸ್ಕುಲಾರ್ ಡಿಮೆನ್ಷಿಯಾ ಅಂತೀವಿ, ಪಾರ್ಕಿನ್ಸನ್ಸ್ ಡಿಮೆನ್ಷಿಯಾ, ದೇರ್ ಆರ್ ಸೋ ಮೆನಿ ಅದರ್ ವೆರೈಟೀಸ್. ಆದರೆ ಸಾಮಾನ್ಯವಾಗಿ ಮುಖ್ಯವಾದಂಥ ಒಂದು ಸಮಸ್ಯೆ ಅಂತಂದರೆ ಅಲ್ಝೈಮರ್ಸ್ ಡಿಮೆನ್ಷಿಯಾ. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದರೆ, ಕನ್ಸಿಸ್ಟೆಂಟಾಗಿ ಅಂತಂದರೆ ಯಾವಾಗಲೂ, ಅಂದರೆ ದಿನದ ಹೆಚ್ಚಿನ ಭಾಗದಲ್ಲಿ ಅವರು ಹೊಸ ವಿಷಯಗಳನ್ನು ಮರೆತು ಬಿಡ್ತಿರ್ತಾರೆ. ಅಂದರೆ ಉದಾಹರಣೆಗೆ, ಇವತ್ತು ಬೆಳಿಗ್ಗೆ ಅವರು ಏನು ತಿಂಡಿ ತಿಂದರು ಅನ್ನೋದನ್ನು ಅವರು ಸ್ವಲ್ಪ ಒತ್ತ ನಂತರ ಬಿಟ್ಟ ನಂತರ ನೀವು ಕೇಳಿದ್ರೆ ಅವ್ರಿಗೆ ಅದರದ್ದು ನೆನಪಿರೋದಿಲ್ಲ. ಎಷ್ಟೊಂದ್ಸರಿ ಅದನ್ನ ಮತ್ತೆ ಮನೇಲಿ ಕೇಳ್ತಾರೆ, ನಂಗೆ ತಿಂಡಿ ಕೊಟ್ಟಿಯಾ ಅಂತ ಹೇಳಿ, ಅಥವಾ ನಾನು ಮೆಡಿಸಿನ್ ತಗೊಂಡ, ಹಿಂಗೆ ಪದೇ ಪದೇ ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ. ಇನ್ನು ಇದು ಮರವ ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರು ಈ ಮುಂಚೆ ಏನೇನು ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ತಾ ಇರ್ತಾರಲ್ಲ, ಅದನ್ನ ಕೂಡ ಅವರು ಸರಿಯಾಗಿ ನಿರ್ವಹಿಸೋದಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಉದಾಹರಣೆಗೆ ಬಟ್ಟೆ ಹಾಕೊಳ್ಳೋದಿರಬಹುದು, ಅಥವಾ ಅಂಗಡಿಗೆ ಹೋಗಿ ಏನಾದರೂ ಸಾಮಾನುಗಳನ್ನ ತೆಗೆದುಕೊಳ್ಳುವಂಥದ್ದಿರಬಹುದು. ಜೊತೆಗೆ ಜಿಯೋಗ್ರಫಿಕಲ್ ಮೆಮೊರಿ ಅಂತ ಏನು ಹೇಳ್ತೀವಲ್ಲ, ಆ ಜಿಯೋಗ್ರಫಿಕಲ್ ಮೆಮೊರಿ ಕೂಡ ಅಫೆಕ್ಟ್ ಆಗಿರ್ತದೆ. ಅಂತಂದರೆ ಒಂದು ಸಾರಿ ಮನೆಯಿಂದ ಹೊರಗೆ ಬಿದ್ದರಪ್ಪ ಅಂತಂದರೆ ಅವ್ರಿಗೆ ವಾಪಸ್ ಮನೆಗೆ ಬರೋದಕ್ಕೆ ದಾರಿ ಗೊತ್ತಾಗದೇನೆ ಇರಬಹುದು. ಸೊ ಆವಾಗ ಈ ರಸ್ತೆ ಅಂತೇಳಿ ಹುಡ್ಕಾಡ್ಕೊಂಡು ಎಷ್ಟೊಂದು ಸಾರಿ ಅವರು ಕಳೆದು ಹೋಗುವಂತಹ ಸಂದರ್ಭಗಳಿರ್ತದೆ. ಅವರು ಮುಂಚೆ ಯಾವ ರೀತಿ ಚಟುವಟಿಕೆಯಿಂದ ಇರ್ತಾರಲ್ಲ, ಆ ಎಲ್ಲ ಅವರ ದೈನಂದಿನ ಚಟುವಟಿಕೆಗಳು ಅವ್ರನ್ನ ಕಾಡ್ತಾ ಇರ್ತದೆ. ಸೊ ಕೆಲವೊಂದ್ಸರಿ ತಮ್ಮ ಮಕ್ಕಳು ಮೊಮ್ಮಕ್ಕಳ ಹೆಸರುಗಳನ್ನ ಮರೆತು ಬಿಡ್ತಾರೆ, ಘಟನೆಗಳನ್ನ ಮರೆತು ಬಿಡ್ತಾರೆ. ಸಣ್ಣ ಪುಟ್ಟ ಈಗ ಹಣಕಾಸಿನ ವ್ಯವಹಾರಗಳಿರ್ಬೋದು, ಅಂಥ ಸಣ್ಣ ಪುಟ್ಟ ಹಣದ ವ್ಯವಹಾರಗಳನ್ನೆಲ್ಲ ಅವರು ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಅವರ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ನೋಡ್ಬೋದು. ಅಂದ್ರೆ ವ್ಯಕ್ತಿತ್ವ, ಅವರ ನಡವಳಿಕೆ, ಎಷ್ಟೊಂದು ಜನ ನಾವು ಪೇಷಂಟ್ಗಳನ್ನ ನೋಡಿದೀವಿ, ನೀವು ಅವ್ರ ಜೊತೆ ಮಾತಾಡ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಅವರು ಅಳ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಂದ್ರೆ ಒಂದ್ ರೀತಿ ಎಮೋಷನಲಿ ಲೆಬೈಲ್ ಅಂತ ಹೇಳಿ ನಾವು ಹೇಳ್ಬೋದು. ತುಂಬಾ ಬೇಗ ಎಮೋಷನಲ್ ಆಗ್ಬಿಡೋದು, ತುಂಬಾ ಬೇಗ ಅಳ್ಲಿಕ್ಕೆ ಶುರು ಮಾಡೋದು, ಅಥವಾ ಜನರ ಮೇಲೆ ಸಂಶಯ ಮಾಡೋದಕ್ಕೆ ಶುರು ಮಾಡೋದು. ಓ ಇವರೆಲ್ಲ ನನಗೆ ತೊಂದರೆ ಕೊಡ್ತಾ ಇರ್ಬೋದು, ಇವರೆಲ್ಲ ನನ್ನಿಂದೇನೋ ಕದಿಲಿಕ್ಕೆ ಇದು ಮಾಡ್ತಿದ್ದಾರೆ, ನನಗೇನಾದರೂ ಮಾಡ್ತಾರೆ, ಈ ರೀತಿ ಒಂದು ಸಂಶಯದ ಭಾವನೆಗಳು ಬರ್ಬೋದು. ಕೆಲವೊಮ್ಮೆ ಸಿಟ್ಟು ಮಾಡ್ಕೊಳ್ಳುವಂಥದ್ದು, ಯಾರನ್ನೋ ನೋಡಿದ ತಕ್ಷಣ ಮತ್ತೆ ಯಾರೋ ಅಂತೇಳಿ ತಿಳ್ಕೊಂಡು ಅವ್ರ ಮೇಲೆ ಕೂಗಾಡುವಂಥದ್ದು, ಚೀರಾಡುವಂಥದ್ದು, ಜಗಳ ಆಡುವಂಥದ್ದು, ಕೊನೆಗೆ ಇದ್ದಕ್ಕಿದ್ದಂಗೆ ಎಲ್ಲ ಬಟ್ಟೆಗಳನ್ನ ತಗೊಂಡು ನಾ ಹೋಗ್ತೀನಿ ಅಂತೇಳಿ ಹೊರಟು ಬಿಡುವಂಥದ್ದು, ಈ ರೀತಿ ಹಲವಾರು ಅವರ ನಾವು ಬಿಹೇವಿಯರ್ ಆ್ಯಂಡ್ ಸೈಕಲಾಜಿಕಲ್ ಸಿಮ್ಟಮ್ಸ್ ಆಫ್ ಡಿಮೆನ್ಷಿಯಾ ಅಂತೇಳಿ ಹೇಳ್ತೀವಿ. ಇನ್ನೂ ಹಲವಾರು ಈ ಥರ ಲಕ್ಷಣಗಳನ್ನು ನಾವು ಅವರಲ್ಲಿ ಕಾಣಬಹುದು.
2: ಮೇಡಮ್, ಈಗ ಕೆಲವೊಮ್ಮೆ ನಮ್ಮ ಹಿರಿಯ ನಾಗರಿಕರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಕೆಲವೊಂದ್ಸತಿ ಹಿಂಜರಿತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಕುಟುಂಬದವರು ಅವ್ರ ಜೊತೆ ಹೇಗೆ ಮಾತಾಡಬೇಕು, ಹಾಗೆಯೇ ಅವರನ್ನು ಹೇಗೆ ಅರ್ಥ ಮಾಡಿಕೊಂಡು ಅವರನ್ನು ಬೆಂಬಲಿಸಬೇಕು ಅಂತ?
1: ಇಲ್ಲಿ ಕುಟುಂಬ ಸದಸ್ಯರ ಪಾತ್ರ, ಕುಟುಂಬ ಸದಸ್ಯರು ಒಂದೇನು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಹಿರಿಯ ನಾಗರಿಕರು ಮತ್ತು ಅವರ ನಡುವೆ ಒಂದು ಜನರೇಷನ್ಸ್ ಗ್ಯಾಪ್ ಇರ್ತದೆ. ಹಿರಿಯ ನಾಗರಿಕರು ಅವರು ಬೆಳೆದು ಬಂದ ಒಂದು ವಾತಾವರಣ, ಪರಿಸ್ಥಿತಿ ಅಥವಾ ಒಂದು ಕಲ್ಚರ್ ಅಂತೇಳಿ ಏನು ಹೇಳ್ತೀವಿ ಅದು ಈಗಿನ ಒಂದು ವಾತಾವರಣಕ್ಕಾಗಲಿ ಅಥವಾ ಕಲ್ಚರ್ಗಾಗಲಿ ಭಾಳಷ್ಟು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಇದು ಈ ಕುಟುಂಬ ಸದಸ್ಯರು ಏನಾಗ್ತದೆ, ಓ ನಿಮ್ಮ ಟೈಮಲ್ಲಿ ಹೀಗಿತ್ತು ಹಾಗಿತ್ತು ಅಂತೇಳಿ ಅವ್ರಿಗೆ ಅಂದರೆ ಒಂದು ರೀತಿ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡೋ ಬದಲು ಅದನ್ನು ನಾವು ಗೌರವಿಸಬೇಕು. ಅವರ ಒಂದು ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು, ವಾತಾವರಣ ಹೇಗಿತ್ತು, ಅದನ್ನು ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಂದರೆ ಕುಟುಂಬ ಸದಸ್ಯರು, ಹೌದು ನಮ್ಮ ಅಜ್ಜ ಅಜ್ಜಿ ಬೆಳೆದು ಬಂದ ರೀತಿ ಇದೇ ರೀತಿ ಇತ್ತು. ಸೊ ಹಾಗಾಗಿ ಅವರು ಕೂಡ ಏನಾಗ್ತದೆ, ಅಜ್ಜ ಅಜ್ಜಿ ತಮ್ಮ ಏನು ವಾತಾವರಣದಲ್ಲಿ ಏನು ತಾವು ಬೆಳೆದು ಬಂದ ಒಂದು ವಾತಾವರಣವನ್ನು ಅವರು ಮತ್ತೆ ಅದನ್ನೇ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದನ್ನು ಇವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಹೌದಪ್ಪ, ಇದು ಹೊಸ ಯುಗ ಇದೆ, ಎಲ್ಲವೂ ಒಂದು ರೀತಿ ಕಂಪ್ಯೂಟರ್ ಆ್ಯಂಡ್ ಸ್ಮಾರ್ಟ್ಫೋನ್ ಭರಿತ ವಾತಾವರಣ, ಇಂಟರ್ನೆಟ್ ಡ್ರಿವನ್, ಒಂದು ರೀತಿ ಡಿಜಿಟಲ್ ರಿಲೇಷನ್ಶಿಪ್ಸ್ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ಕಾರಣಕ್ಕೆ ಕುಟುಂಬಸ್ಥರು ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಡಬೇಕು. ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟು ಅದನ್ನು ಅವರಿಗೆ ತಿಳಿಸಿ ಹೇಳೋದ್ರಿಂದ ಹಿರಿಯರು ಅರ್ಥ ಮಾಡ್ಕೊಳ್ತಾರೆ. ಅವರು ಯಾಕೆಂದರೆ ಹಿರಿಯರು ಯಾವಾಗಲೂ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಿರ್ತಾರೆ. ಹಾಗಾಗಿ ಅವ್ರಿಗೆ ತಿಳಿಸಿ ಹೇಳೋದ್ರಿಂದ ಹಲವಾರು ಸಮಸ್ಯೆಗಳು, ಅವ್ರ ಜೊತೆ ಹೆಚ್ಚು ಕೂತು ಮಾತಾಡುವಂಥದ್ದು, ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳುವಂಥದ್ದು, ಅವರ ಅನುಭವಗಳಿಂದ ನಾವು ಕಲ್ತ್ಕೊಳ್ಳುವಂಥದ್ದು, ಇದನ್ನು ನಾವು ಮಾಡೋದ್ರಿಂದ ಅವರಿಗೂ ಕೂಡ ಒಂದು ರೀತಿ ಸಂತೋಷ ಆಗುತ್ತದೆ. ಹೌದಪ್ಪ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇದ್ದಾರೆ, ನಮ್ಮ ಅನುಭವಗಳನ್ನ ನಾವು ಅವ್ರ ಜೊತೆ ಹಂಚ್ಕೊಳ್ಬೇಕು ಅಂತ ಹಿರಿಯರಿಗೂ ಆ ಒಂದು ವಾತಾವರಣ ನಿರ್ಮಿತ ಆಗಬೇಕು ಮನೆಯಲ್ಲಿ.
2: ಈಗ ಮೇಡಮ್ ತಾವ್ ಹೇಳ್ತಾ ಇದ್ರಿ, ಹಿರಿಯ ನಾಗರಿಕರು ಸಮಾಜದೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ತಾ ಸಮಾಜದೊಂದಿಗೆ ಬರೀತಾ ಜೊತೆಗೆ ಅವರದೇ ಆದ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು ಅಂತ ತಾವ್ ತಿಳಿಸ್ತಾ ಇದ್ರಿ. ಇನ್ನು ಅವರಿಗೆ ವ್ಯಾಯಾಮ ಆಗಿರ್ಬೋದು, ಯೋಗ, ಧ್ಯಾನ ಜೊತೆಗೆ ನಿದ್ರೆ, ಆಹಾರ ಎಷ್ಟು ಮುಖ್ಯವಾಗುತ್ತೆ ಅಂತ? ಮೇಡಮ್
1: ತುಂಬಾನೇ ಮುಖ್ಯ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಆಕ್ಚುಲಿ ಹೆಲ್ದಿ ಏಜಿಂಗ್ ಡಿಕೇಡ್ ಅಂತೇಳಿ ಕರೆದಿದೆ. ಅಂತಂದ್ರೆ ಏಜಿಂಗ್ ಅನ್ನೋದು ಅಂದ್ರೆ ವಯಸ್ಸಾಗುವುದು ಒಂದು ಸಹಜ ಪ್ರಕ್ರಿಯೆ, ನಾವೆಲ್ಲ ಅದನ್ನ ಒಪ್ಕೊಳ್ಬೇಕು. ಬಟ್ ಅದರಲ್ಲಿನೂ ಕೂಡ ನಾವು ಆರೋಗ್ಯಕರವಾಗಿ ವೃದ್ಧಾಪ್ಯದೆಡೆಗೆ ನಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಇದು ಏನಪ್ಪ, ಇದು ಆರೋಗ್ಯಕರವಾಗಿ ಅಥವಾ ಆಕ್ಟಿವ್ ಆಗಿ ಅಥವಾ ಹೆಲ್ದಿ ಏಜಿಂಗ್ ಅಂತಂದ್ರೆ, ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಸೊ ಈಗ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು? ಮೊದಲನೇದಾಗಿ ವಯೋಸಹಜ ಕಾಯಿಲೆಗಳನ್ನ ಒಪ್ಕೊಳ್ಬೇಕು. ನಾವು ಒಪ್ಕೊಳ್ಬೇಕು, ಅದನ್ನ ಒಪ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂಥದ್ದು. ಸೊ ಕಾಲಕಾಲಕ್ಕೆ ತಕ್ಕಂಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಂಡು, ಸಕ್ಕರೆ ಕಾಯಿಲೆ ಇತ್ತಪ್ಪ ಅಂದ್ರೆ ಅದನ್ನ ನಿಯಂತ್ರಣದಲ್ಲಿಡುವಂಥದ್ದು, ಬಿ ಪಿ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ನಿಯಂತ್ರಣದಲ್ಲಿ ಇಡುವಂಥದ್ದು, ಹೃದಯ ಸಂಬಂಧಿ ಕಾಯಿಲೆ ಇತ್ತಂದ್ರೆ ಅದಕ್ಕೆ ಅಗತ್ಯ ಚಿಕಿತ್ಸೆಗಳನ್ನ ಪಡೆದುಕೊಳ್ಳುವಂಥದ್ದು ಒಂದು. ಇದು ದೈಹಿಕವಾಗಿ ನಮ್ಮ ಏನು ಈಗಾಗಲೇ ದೈಹಿಕ ಕಾಯಿಲೆಗಳಿದೆ ಅದಕ್ಕೆ ನಾವು ಚಿಕಿತ್ಸೆ ಪಡ್ಕೊಂಡು, ಇದರ ಜೊತೆ ಜೊತೆಯಲ್ಲಿ ಯೋಗ ಇರ್ಬೋದು, ಯಾವುದಾದರೂ ದೈಹಿಕ ಚಟುವಟಿಕೆ. ಈಗ ಹಲವಾರು ಹಿರಿಯ ನಾಗರಿಕರಲ್ಲಿ ಫಿಸಿಕಲಿ ಏನು ಅಂದರೆ ಚಿಕ್ಕ ವಯಸ್ಸಿನ ಹುಡುಗರಂಗೆ ಅವರು ಜಿಗ್ದಾಡೋದಕ್ಕಂತೂ ಆಗೋದಿಲ್ಲ ಎಕ್ಸಸೈಸ್ ಮಾಡಬೇಕು ಅಂಥೇಳಿ. ಸೊ ಅವರ ವಯಸ್ಸಿಗೆ ಅನುಗುಣವಾಗಿ ಯಾವ್ಯಾವ ಅವರು ಚಟುವಟಿಕೆಗಳನ್ನ ಮಾಡಬಹುದು ಅದನ್ನು ಅವರು ಸೂಕ್ತ ಸಲಹೆಯೊಂದಿಗೆ ಮಾಡೋದು ಉತ್ತಮ. ಈಗ ಯೋಗ ಇರಬಹುದು ಅಥವಾ ಏರೋಬಿಕ್ಸ್ ಇರ್ಬೋದು, ಸ್ವಿಮ್ಮಿಂಗ್, ಎಷ್ಟೊಂದು ಜನ ಸ್ವಿಮ್ಮಿಂಗ್ ಇಸ್ ಗುಡ್ ಅಂತೇಳಿ ಹೇಳ್ತಾರೆ. ಸೊ ಯಾವುದೇ ಚಟುವಟಿಕೆ ಇರಲಿ, ಯಾವುದೇ ದೈಹಿಕ ಚಟುವಟಿಕೆ ಇರಲಿ, ಅದನ್ನು ಸೂಕ್ತ ವೈದ್ಯರ ಸಲಹೆ ಪಡೆದು ಆ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗೋದು ಒಳ್ಳೆಯದು. ಸೊ ಇದು ದೈಹಿಕ ಚಟುವಟಿಕೆ ಆಯಿತು. ಇನ್ನು ನಿದ್ರೆ ಅಂತೂ ಅತೀ ಮುಖ್ಯ. ಈ ನಿದ್ರಾಹೀನತೆ ಅನ್ನೋದು ಬರೇ ಒಂದು ಸಮಸ್ಯೆ ಅಲ್ಲ, ಅದು ಅದರಿಂದ ಹಲವಾರು ಸಮಸ್ಯೆಗಳನ್ನ ಅದು ಅಂದರೆ ದಾರಿ ಮಾಡಿಕೊಡುತ್ತೆ. ಸೊ ಈ ನಿದ್ರಾಹೀನತೆ ತುಂಬ ಸಾಮಾನ್ಯ ಹಿರಿಯರಲ್ಲಿ, ಅಂದರೆ ವಯಸ್ಸಾದಂಗಾದಂಗೆ ನಿದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ನಿದ್ರಾಹೀನತೆಯಿಂದ ಹೊರಗೆ ಬರೋದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ನಾವು ಸ್ಲೀಪ್ ಹೈಜೀನ್ ಅಂತ ಏನು ಹೇಳ್ತೀವಿ, ಸೊ ನಿದ್ರೆಯನ್ನ ಅಂದರೆ ಮೆಡಿಸಿನ್ ಇಲ್ಲದೇನೆ. ಈಗ ಹಲವಾರು ಜನ ಏನು ಮಾಡ್ತಾರೆ, ನಿದ್ರೆ ಬರ್ತಾ ಇಲ್ಲ ಅಂತಂದ್ರೆ ವಯಸ್ಸಾದ ನಂತರ ನಿದ್ರೆ ಮಾತ್ರೆಗಳಿಗೆ ಮೊರೆ ಹೋಗ್ತಾರೆ. ಸೊ ನಿದ್ರೆ ಮಾತ್ರೆಗಳಿಗೆ ಮೊರೆ ಹೋಗ್ದೇನೆ ಯಾವ ರೀತಿ ಸಹಜವಾಗಿ ನಿದ್ರೆಯನ್ನ ಮಾಡಬೇಕು, ಸೊ ಅದರ ಸಲುವಾಗಿ ಕೆಲವೊಂದು ಟೆಕ್ನಿಕ್ಸ್ ಇರ್ತದೆ. ಸೊ ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡುವಂಥದ್ದು, ತಮ್ಮ ಪುಸ್ತಕಗಳನ್ನು ಓದುವಂಥದ್ದು, ಇನ್ನು ಸ್ಲೀಪ್ ಹೈಜೀನ್ ಅಂತೇಳಿ ನೀವು ಹೇಳ್ತೀವಲ್ಲ ಅದನ್ನು ಮೇಂಟೈನ್ ಮಾಡಿದ್ರಪ್ಪ ಅಂತಂದರೆ ನಿದ್ರೆಯ ಸಮಸ್ಯೆನೂ ನೀಗಬಹುದು.
2: ಮೇಡಮ್ ಈಗ ತಾವ್ ಹೇಳ್ತಾ ಇದ್ರಿ

0: ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ನಾವು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಡಿಜಿಟಲ್ ಎಕ್ಸ್ಕ್ಲೂಷನ್ ಕೇವಲ ಫೋನ್ ಯೂಸ್ ಮಾಡೋದಷ್ಟೇ ಅಲ್ಲ, ಅವರು ತಮ್ಮ ಪೆನ್ಷನ್ನ ತಗೊಳ್ಳಿಕ್ಕೆ ಎ ಟಿ ಎಮ್ಗೆ ಹೋಗ್ಬೇಕಾಗ್ತದೆ. ದೆ ಡಿಪೆಂಡ್ ಆನ್ ದರ್ ಚಿಲ್ಡ್ರನ್. ಸೊ ಪ್ರತಿ ಸಾರಿ ಅವರು ತಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ, ಹೋಗಿ ಎ ಟಿ ಎಮ್ಮಲ್ಲಿ ದುಡ್ಡು ತೆಗೆದುಕೊಳ್ಳೋದಿರ್ಬೋದು. ಈಗಂತೂ ಬಿಡಿ, ಫೋನ್ ಪೇ ಬಂದಿದೆ, ಬಟ್ ಅವ್ರು ಎಷ್ಟು ಫೋನ್ ಪೇ ಯೂಸ್ ಮಾಡ್ತಾರಾ ಅಥವಾ ಅವ್ರ ಅಕೌಂಟನ್ನು ಮಕ್ಕಳು ಯೂಸ್ ಮಾಡ್ತಾರಾ ಎಷ್ಟೊಂದು ಸರಿ ನಮಗೆ ಗೊತ್ತಾಗಲ್ಲ. ಸೊ ಇಲ್ಲಿ ತುಂಬ ಮಿಸ್ಯೂಸ್ ಆಗ್ತಾ ಇರ್ತದೆ. ಸೊ ಡಿಜಿಟಲ್ ಲಿಟ್ರಸಿ, ಅಟ್ಲೀಸ್ಟ್ ಹೌ ಟು ಮ್ಯಾನೇಜ್ ದೇರ್ ಫೈನಾನ್ಸಸ್, ತುಂಬಾ ಮುಖ್ಯ ಆಗ್ತದೆ. ಇಲ್ಲಿ ಇನ್ನೊಂದು ನೀವು ಹೇಳಿದಕ್ಕೆ ನನಗೆ ಇನ್ನೊಂದು ಪಾಯಿಂಟ್ ನೆನಪಾಯ್ತು. ಏನಪ್ಪ ಅಂತಂದ್ರೆ, ವಯಸ್ಸಾದ ನಂತರ ಎಷ್ಟೊಂದು ಜನ ಹಿರಿಯರು ಏನ್ ಮಾಡ್ತಾರೆ, ಯಾವ್ಯಾವ್ದ ಕಡೆ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ದುಡ್ಡುಗಳನ್ನ, ಅದು ಎಷ್ಟೊಂದು ಸರಿ ಮನೇಲಿ ಹೇಳ್ಕೊಂಡಿರೋದಿಲ್ಲ. ಬಟ್ ವಯಸ್ಸಾದಂಗೆ ಮರುವು ಹೆಚ್ಚಾದ ನಂತರ ಎಷ್ಟೊಂದು ಅಂತ ಅಕೌಂಟ್ಗಳು ಈಗಲೂ ಕೂಡ ನಾವು ಬ್ಯಾಂಕ್ಗಳಲ್ಲಿ ಇದೆ, ಅನ್ಕ್ಲೇಮ್ಡ್ ಅಕೌಂಟ್ಸ್. ಸೊ ಹಾಗಾಗಿ ತಮ್ಮ ಏನು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಫಿಕ್ಸ್ಡ್ ಡಿಪಾಸಿಟ್ಸ್ ಇರ್ಬೋದು, ಏನೇನಿದೆ ಅದನ್ನು ಅವರು ತಮ್ಮ ಪಾರ್ಟ್ನರ್ಸ್ ಜೊತೆ ಹಂಚ್ಕೊಳ್ಳೋದು ಒಳ್ಳೆಯದು. ಇಂಥ ಕಡೆ ಇಂಥದ್ದಿದೆ ಇಂಥದ್ದಿದೆ ಅದನ್ನು ಡಾಕ್ಯುಮೆಂಟ್ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಸೊ ಡಿಜಿಟಲ್ ಲಿಟ್ರಸಿಯಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್. ದೇ ಶುಡ್ ನೋ ಎಲ್ಲಿ ಏನು ಇಟ್ಟಿದ್ದೀವಿ, ಅಥವಾ ಅದನ್ನು ಡಾಕ್ಯುಮೆಂಟೇಷನ್ ಮಾಡಿಡಬೇಕು, ಅಥವಾ ತಮ್ಮ ಪಾರ್ಟ್ನರ್ಗೆ ಅದನ್ನು ಏನೋ ಒಂದು ಮೆಥಡ್. ಈಗ ಅದರಲ್ಲಿ ವಿಲ್ ಮೇಕಿಂಗು ಬಂತು, ವೆರಿ ಇಂಪಾರ್ಟೆಂಟ್ ಅಗೇನ್ ವಿಲ್ ಮೇಕಿಂಗ್. ಸೊ ತುಂಬ ಜನ ಹೇಳ್ತಾರೆ, ಓ ಇಲ್ಲ ನಾವು ಆಸ್ತಿ ಮಕ್ಕಳು ಕೊಟ್ಬಿಟ್ರೆ ಅವ್ರು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಹಾಗಾಗಿ ನಾನು ಆಸ್ತಿ ಬರೆದು ಕೊಡೋದಿಲ್ಲ, ಈ ರೀತಿ ಒಂದು ಭಾವನೆ ಇರ್ತದೆ ಹಿರಿಯ ನಾಗರಿಕರಲ್ಲಿ. ನಾ ಅಟ್ಲೀಸ್ಟ್ ಆಸ್ತಿ ನನ್ನ ಹೆಸರಲ್ಲಿದ್ದರೆ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ ಅಂಥೇಳಿ. ಬಟ್ ಆದರೆ ಅದರದ್ದೇ ಆದಂತಹ ಸಮಸ್ಯೆಗಳು ಮತ್ತೆ 108. ಅಂದರೆ ವಿಲ್ ಮಾಡಲಿಲ್ಲ ಅಂತಂದ್ರೂ ತೊಂದರೆ, ವಿಲ್ ಮಾಡಿದ್ರೂ ತೊಂದರೆ. ಸೊ ಹಾಗಾಗಿ ಅವರು ಯಾವಾಗ ಅವರಲ್ಲಿ ಒಂದು ಸಾಮರ್ಥ್ಯ ಇದೆ, ಅಂದರೆ ನಾವು ಸೈಕಲಾಜಿಕಲಿ ಅವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ಜಡ್ಜ್ಮೆಂಟ್ ಚೆನ್ನಾಗಿದೆ, ಅಂತಹ ಸಂದರ್ಭದಲ್ಲೇ ಅವರು ಅದಕ್ಕೆ ಒಂದು ವ್ಯವಸ್ಥೆನ ಮಾಡಿಟ್ಟು ವಿಲ್ ಮಾಡಿಟ್ರಪ್ಪ ಅಂತಂದರೆ ಮುಂದೆ ಆಗುವಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿವಣ ಧ್ವನಿಯ ಮೂಲಕ ನಮ್ಮ ಹಿರಿಯ ನಾಗರಿಕರು ಅವರ ತಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಜೊತೆಗೆ ಕುಟುಂಬದವರು ಅವರಿಗೆ ಯಾವ ರೀತಿ ಬೆಂಬಲ ನೀಡಬೇಕು ಅನ್ನೋದಾದರೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಹಿರಿಯ ನಾಗರಿಕರಲ್ಲಿ ಇರುವಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ ಅವರ ಅನುಭವ. ಆ ಅನುಭವಗಳನ್ನ ಅವರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳೋದ್ರಿಂದ ಕುಟುಂಬ ಸದಸ್ಯರು ಕೂಡ ಹಲವಾರು ವಿಷಯಗಳನ್ನ ಅವರಿಂದ ಕಲಿತ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಅದನ್ನು ಕಾಲಕ್ಕೆ ತಕ್ಕನಂಗೆ ಅಳವಡಿಸ್ಕೊಳ್ಳುವ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಇನ್ನು ಹಿರಿಯ ನಾಗರಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ನೀವು ಆರ್ಥಿಕವಾಗಿ ಅವಲಂಬಿತರಾಗದೆ ನಿಮ್ಮನ್ನು ನೀವು ಒಂದು ಸಬಲರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಈಗಿನಿಂದ ಮಾಡಿಕೊಳ್ಳಿ. ಅದೇ ರೀತಿ ಜೀವನ ಕೌಶಲ್ಯಗಳಲ್ಲಿ ಈಗ ಟೇಕಿಂಗ್ ಕೇರ್ ಆಫ್ ಸೆಲ್ಫ್, ಸೊ ಸೆಲ್ಫ್ ಕೇರ್ ತುಂಬಾ ಮುಖ್ಯ. ಅದರಲ್ಲಿ ಈವನ್ ಕುಕ್ಕಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಅದು ಕೂಡ ನಿಮಗೆ ಮಾಹಿತಿ ಇರಲಿ. ಅಂದರೆ ನನ್ನನ್ನು ನಾನು ಆರೋಗ್ಯಕರವಾಗಿ ನಾವು ಮೇಂಟೈನ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮಲ್ಲಿ ಬೇರೆಯವ್ರ ಮೇಲೆ ಅವಲಂಬಿತರಾಗೋದು ತುಂಬ ಕಡಿಮೆ ಆಗ್ತದೆ. ಅವಲಂಬಿತರಾಗೋದನ್ನ ಕಡಿಮೆ ಮಾಡೋಣ, ಆದಷ್ಟು ಕಡಿಮೆ ಮಾಡೋಣ. ಆರ್ಥಿಕ ಅವಲಂಬನೆ ಆಗಿತ್ತು, ಜೊತೆಗೆ ಮಾನಸಿಕವಾಗಿಯೂ ಕೂಡ ಸದೃಢರಾಗಬೇಕು. ಸೊ ಸೈಕಲಾಜಿಕಲ್ ವೆಲ್ಬೀಯಿಂಗ್, ನಮ್ಮ ಸೈಕಲಾಜಿಕಲ್ ಮಾನಸಿಕ ಒಂದು ಶಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ಳುವಂತಹ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು, ಅಂದರೆ ಹಿರಿಯ ನಾಗರಿಕರನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಒಂದು ನಿಮಗೆ ಏನೋ ಒಂದು ರೀತಿ ಮನಸ್ಸಿಗೆ ಏನೋ ಒಂದು ಕಾಡ್ತಾ ಇದೆ, ಏನೋ ಒಂದು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ನಿಮಗೆ ಅನಿಸಿದ್ರೆ ತಕ್ಷಣವೇ ತಜ್ಞರಲ್ಲಿ ಅದ್ರ ಬಗ್ಗೆ ನೀವು ಚರ್ಚೆಯನ್ನು ಮಾಡಬಹುದು. ಸಪೋರ್ಟ್ ಅಂದರೆ ಬೆಂಬಲವನ್ನು ಪಡೆಯುವಂಥದ್ದು, ಮನಸ್ಸಿನ ಮಾತುಗಳನ್ನು ಬಿಚ್ಚಿ ಹೇಳುವಂಥದ್ದು. ಈಗಂತೂ ಸರ್ಕಾರದಿಂದ ಕೂಡ ಹಲವಾರು ಸೌಲಭ್ಯಗಳು ಬಂದಿದೆ, ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಎಲ್ಲ ಬಂದಿದೆ, ಆಮೇಲೆ ಈವನ್ ಪ್ರಾಪರ್ಟಿ ಅವರು ಹಿರಿಯ ನಾಗರಿಕರ ಮಕ್ಕಳಿಗೆ ಕೊಟ್ಟ ನಂತರ ಮಕ್ಕಳು ನೋಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ವಾಪಸ್ ಪಡ್ಕೊಳ್ಳುವಂತಹ ಪ್ರಾವಿಷನ್ ಕೂಡ ಈಗ ಬಂದಿದೆ. ಸೊ ಆ ಎಲ್ಲ ಸೌಲಭ್ಯಗಳನ್ನ ಅವರು ಪಡ್ಕೊಳ್ಬೇಕು, ಆ ಸೌಲಭ್ಯಗಳ ಬಗ್ಗೆ ಅವರು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಜೊತೆಗೆ ತಮ್ಮ ಏನು ಒಂದು ಕಾಂಟೆಂಪ್ರರೀಸ್, ತಮ್ಮ ಸಹ ವಯಸ್ಸಿನ ಏನು ಸ್ನೇಹಿತರಿರ್ಬೋದು, ಅವ್ರ ಎಲ್ಲರ ಜೊತೆ ಈ ರೀತಿಯ ಬೆರೆತು ಅವ್ರ ಜೊತೆ ತಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದು, ಮಾಹಿತಿಯನ್ನು ಹಂಚ್ಕೊಳ್ಳೋದು, ಇಂತಹ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಒಳ್ಳೆಯದು.
1: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮದಲ್ಲಿ ಒಂದು ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.

ಇದಾಗಿತ್ತು ನಮ್ಮ ಇಂದಿನ ಮುಸ್ಸಂಜೆ ಮಾತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಸರಸ್ವತಿ ತೆಣಗಿ, ಮನೋವೈದ್ಯರು ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ 12 ಜ್ಯೋತಿರ್ಲಿಂಗಗಳ ಪರಿಚಯ, ಅವುಗಳ ಮಹತ್ವ, ಪೌರಾಣಿಕ ಹಿನ್ನೆಲೆ ಮತ್ತು ವಿಶೇಷತೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಮತ್ತು ಚೇತನಾ ಡಿಎಂ ಅವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM.
1: ಬೋಲೋ ಶ್ರೀ ಓಂಕಾರೇಶ್ವರ ಮಹಾರಾಜ್ ಕೀ ಜೈ. ನಿಮ್ಮೆಲ್ಲರಿಗೂ ಶ್ರಾವಣ ಸೋಮವಾರದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಶಿವನ ಕೃಪೆ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತಾ ಇಂದಿನ ನಮ್ಮ ವಿಶೇಷ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಭಾರತದ ಪುಣ್ಯಭೂಮಿಯಲ್ಲಿ ಶಿವನ ಜ್ಯೋತಿಯ ಸ್ವರೂಪವಾಗಿ ನೆಲೆಸಿರುವ ದ್ವಾದಶ ಜ್ಯೋತಿರ್ಲಿಂಗಗಳ ಮಹಿಮೆ ಅಪಾರ. ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ತನ್ನದೇ ಆದ ಪೌರಾಣಿಕ ಹಿನ್ನೆಲೆ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಅಂತಹ ಪವಿತ್ರ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 4ನೇ ಜ್ಯೋತಿರ್ಲಿಂಗವೆಂದು ಪ್ರಸಿದ್ಧಿಯಾಗಿರುವ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಕುರಿತು ಇಂದು ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಓಂಕಾರೇಶ್ವರ ಎಂಬ ಹೆಸರು ಹೆಂಗೆ ಬಂತು ಅಂತ ನೋಡೋಣ. ಈ ಜ್ಯೋತಿರ್ಲಿಂಗದ ಹಿಂದೆ ಇರುವ ಪೌರಾಣಿಕ ಕಥೆ ಏನು, ವಿಂಧ್ಯ ಪರ್ವತಕ್ಕೂ ಓಂಕಾರೇಶ್ವರಕ್ಕೂ ಇರುವ ಸಂಬಂಧವೇನು ಮತ್ತು ಈ ಪುಣ್ಯಕ್ಷೇತ್ರದ ವಿಶೇಷತೆಗಳೇನು, ಇವೆಲ್ಲವನ್ನು ಇಂದಿನ ಕಾರ್ಯಕ್ರಮಗಳಲ್ಲಿ ತಿಳಿಯೋಣ. ಓಂಕಾರೇಶ್ವರ ಹೆಸರಲ್ಲೇ ಓಂ ಎಂಬ ಪವಿತ್ರ ನಾದ ಅಡಗಿದೆ. ಓಂ ಎಂದರೆ ಪ್ರಣವನಾದ, ಈಶ್ವರ ಎಂದರೆ ಪರಮೇಶ್ವರ. ಹೀಗಾಗಿ ಓಂಕಾರೇಶ್ವರ ಎಂದರೆ ಓಂಕಾರ ಸ್ವರೂಪದಲ್ಲಿ ನೆಲೆಸಿರುವ ಪರಮೇಶ್ವರ. ನರ್ಮದಾ ನದಿ ಇಲ್ಲಿ ಹರಿಯುವ ರೀತಿಯಿಂದ ಮಾಂದಾತ ದ್ವೀಪವು ಓಂ ಆಕಾರವನ್ನು ಹೋಲುತ್ತದೆ ಎಂಬುದು ಈ ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ವಿಶೇಷತೆ. ಇದೇ ಕಾರಣದಿಂದ ಕ್ಷೇತ್ರದ ಪಾವಿತ್ರ್ಯತೆ ಇನ್ನಷ್ಟು ಹೆಚ್ಚಾಗಿದೆ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿ ಶ್ರೀ ಓಂಕಾರೇಶ್ವರ ಮತ್ತು ಶ್ರೀ ಮಮಲೇಶ್ವರ್ ಎಂಬ ಎರಡು ಪ್ರಮುಖ ಶಿವಕ್ಷೇತ್ರಗಳಿವೆ. ಓಂಕಾರೇಶ್ವರ ದೇವಸ್ಥಾನವು ಮಾಂದಾತ ದ್ವೀಪದಲ್ಲಿದ್ದರೆ ಮಮಲೇಶ್ವರ ದೇವಸ್ಥಾನವು ನರ್ಮದೆಯ ಇನ್ನೊಂದು ದಡದಲ್ಲಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಎಲ್ಲಿ ಬರುತ್ತದೆ ಅಂದರೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 4ನೇ ಜ್ಯೋತಿರ್ಲಿಂಗವೆಂದು ಪ್ರಸಿದ್ಧಿಯಾಗಿರುವ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶ ರಾಜ್ಯದ ಖಂಡ್ವಾ ಜಿಲ್ಲೆಯಲ್ಲಿ ಪವಿತ್ರ ನರ್ಮದಾ ನದಿಯ ತೀರದಲ್ಲಿರುವ ಮಾಂದಾತ ದ್ವೀಪದ ಮೇಲೆ ನೆಲೆಸಿದ ಓಂ ಆಕಾರವನ್ನು ಹೋಲುವ ಈ ಪವಿತ್ರ ದ್ವೀಪದಲ್ಲಿ ನೆಲೆಸಿರುವ ಓಂಕಾರೇಶ್ವರ ಮಹಾದೇವನ ಕ್ಷೇತ್ರವೇ ಶಿವಭಕ್ತರಿಗೆ ಅತ್ಯಂತ ಪವಿತ್ರವಾದ ಯಾತ್ರಾ ಕ್ಷೇತ್ರವಾಗಿದೆ. ಓಂಕಾರೇಶ್ವರ ಹೆಸರಿನ ಅರ್ಥ ಓಂ ಈಶ್ವರ, ಓಂಕಾರೇಶ್ವರ. ಓಂ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಪ್ರಣವ ಮಂತ್ರವಾಗಿದೆ. ಶಿವನು ಓಂಕಾರ ಸ್ವರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆಯಿಂದ ಈ ಕ್ಷೇತ್ರವನ್ನು ಓಂಕಾರೇಶ್ವರ ಎಂದು ಕರೆಯಲಾಗುತ್ತದೆ. ಮಾಂದಾತ ದ್ವೀಪದ ಆಕಾರವು ಓಂನಂತಿರುವ

0: ಇರುವುದು ಈ ಕ್ಷೇತ್ರದ ವಿಶೇಷ ಆಕರ್ಷಣೆಯಾಗಿದೆ.
1: ಬಿಲ್ವಾಷ್ಟಕಂ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈ ಬಿಲ್ವ ಪತ್ರೈಶ್ಚ ಹ್ಯಾಚಿದೈ ಕೋಮಲೈ ಶುಭೈ ಶಿವಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ ಅಖಂಡ ಬಿಲ್ವ ಪತ್ರೇಣ ಪೂಜಿತೇ ನಂದಿಕೇಶ್ವರೇ ಶುದ್ಧ್ಯಂತಿ ಸರ್ವ ಪಾಪೇಭ್ಯ ಏಕಬಿಲ್ವಂ ಶಿವಾರ್ಪಣಂ ಸಾಲಗ್ರಾಮ ಶಿಲಾಮೇಕಾಂ ಜಾತು ವಿಪ್ರಾಯ ಯೋ ಪ್ರಯೇತ್ ಸೋಮಯಜ್ಞ ಮಹಾಪುಣ್ಯಂ ಏಕಬಿಲ್ವಂ ಶಿವಾರ್ಪಣಂ ದಂತಿ ಕೋಟಿ ಸಹ ಪ್ರಾಣಿ ವಾಜಪೇಯ ಶತಾನಿ ಚ ಕೋಟಿ ಕನ್ಯ ಮಹಾದಾನಂ ಏಕಬಿಲ್ವಂ ಶಿವಾರ್ಪಣಂ ಪಾರ್ವತ್ಯಾ ಸ್ವೇದ ಸಂಜಾತಂ ಮಹಾದೇವಸ್ಯ ಚ ಪ್ರಿಯಂ ಬಿಲ್ವವೃಕ್ಷಂ ನಮಸ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ ದರ್ಶನಂ ಬಿಲ್ವವೃಕ್ಷಸ್ಯ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಾ ಶಿವರೂಪಾಯ ಏಕಬಿಲ್ವಂ ಶಿವಾರ್ಪಣಂ ಬಿಲ್ವಾಷ್ಟಕಮಿದಂ ಪುಣ್ಯಂ ಯಾ ಪಟೇಶ್ಚಿವ ಸನ್ನಿಧೌ ಸರ್ವ ಪಾಪ ವಿನಿರ್ಮುಕ್ತ ಶಿವಲೋಕಮವಾಪ್ನುಯಾತ್ ಇದಿ ಬಿಲ್ವಾಷ್ಟಕಂ.
0: ಇನ್ನು ಪೌರಾಣಿಕ ಕಥೆ ಮತ್ತು ವಿಂಧ್ಯ ಪರ್ವತದ ತಪಸ್ಸಿನ ಬಗ್ಗೆ ತಿಳಿಯೋಣ. ಓಂಕಾರೇಶ್ವರದ ಅತ್ಯಂತ ಪ್ರಸಿದ್ಧ ಪೌರಾಣಿಕ ಕಥೆ ವಿಂಧ್ಯ ಪರ್ವತಕ್ಕೆ ಸಂಬಂಧಿಸಿದೆ. ಒಂದು ಕಾಲದಲ್ಲಿ ವಿಂಧ್ಯ ಪರ್ವತಕ್ಕೆ ತಾನು ಮೇರು ಪರ್ವತಕ್ಕಿಂತ ಶ್ರೇಷ್ಠನಾಗಬೇಕು ಎಂಬ ಆಸೆ ಉಂಟಾಯಿತು. ಅದಕ್ಕಾಗಿ ವಿಂಧ್ಯನು ಶಿವನನ್ನು ಪ್ರಸನ್ನಗೊಳಿಸಲು ಬಹಳ ಕಠಿಣವಾದ ತಪಸ್ಸನ್ನು ಮಾಡಿದನು. ಅವನು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜೆ ಮತ್ತು ತಪಸ್ಸು ಮಾಡುತ್ತಾ ಶಿವನನ್ನು ಆರಾಧಿಸುತ್ತಿದ್ದನು. ವಿಂಧ್ಯನ ಕಠಿಣ ತಪಸ್ಸಿಗೆ ಸಂತುಷ್ಟನಾದ ಭಗವಾನ್ ಶಿವನು ಪ್ರತ್ಯಕ್ಷನಾಗಿ ಅವನಿಗೆ ವರವನ್ನು ನೀಡಿದನು. ಆ ಸಂದರ್ಭದಲ್ಲಿ ದೇವತೆಗಳು ಮತ್ತು ಋಷಿಮುನಿಗಳು ಶಿವನನ್ನು ಪ್ರಾರ್ಥಿಸಿ, ಪ್ರಭು, ನೀನು ಈ ಪವಿತ್ರ ಸ್ಥಳದಲ್ಲಿಯೇ ಸದಾಕಾಲ ನೆಲೆಸಬೇಕು ಎಂದು ಬೇಡಿಕೊಂಡರು. ಭಕ್ತರ ಪ್ರಾರ್ಥನೆಯನ್ನು ಸ್ವೀಕರಿಸಿದ ಶಿವನು ಇಲ್ಲಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ನೆಲೆಸಿದನು ಎಂಬುದು ಸ್ಥಳ ಪುರಾಣದ ಪ್ರಮುಖ ಕಥೆಯಾಗಿದೆ. ಓಂಕಾರೇಶ್ವರ ಮತ್ತು ಮಮಲೇಶ್ವರ. ಸ್ಥಳ ಪುರಾಣದ ಪ್ರಕಾರ ಶಿವನ ದಿವ್ಯ ಸ್ವರೂಪವು ಎರಡು ರೂಪದಲ್ಲಿ ಪ್ರಸಿದ್ಧವಾಯಿತು. ಒಂದು ಓಂಕಾರೇಶ್ವರ ಮಾಂದಾತ್ ದ್ವೀಪದ ಮೇಲೆ, ಇನ್ನು ಎರಡನೇದ್ದು ಮಮಲೇಶ್ವರ ಅಥವಾ ಅಮಲೇಶ್ವರ ನರ್ಮದೆಯ ಇನ್ನೊಂದು ದಡದಲ್ಲಿ. ಆದ್ದರಿಂದ ಓಂಕಾರೇಶ್ವರಕ್ಕೆ ಹೋಗುವ ಭಕ್ತರು ಎರಡೂ ದೇವಸ್ಥಾನಗಳ ದರ್ಶನ ಮಾಡುವುದು ಅತ್ಯಂತ ಮಹತ್ವದ್ದು ಎಂದು ಪರಂಪರೆಯಲ್ಲಿ ಪರಿಗಣಿಸುತ್ತಾರೆ. ಖಾಂಡ್ವಾ ಜಿಲ್ಲಾಡಳಿತ ಅಧಿಕೃತ ಮಾಹಿತಿಯು ಎರಡೂ ಶಿವಲಿಂಗಗಳಿಗೆ ಸಮಾನ ಧಾರ್ಮಿಕ ಸ್ಥಾನವಿದೆ ಎಂದು ಹೇಳಲಾಗುತ್ತದೆ. ಇನ್ನು ರಾಜ ಮಾಂದಾತನ ಕಥೆ ಕೇಳೋಣ. ಇನ್ನೊಂದು ಪ್ರಮುಖ ಪರಂಪರೆಯ ಕಥೆ ಸೂರ್ಯವಂಶದ ರಾಜ ಮಾಂದಾತನಿಗೆ ಸಂಬಂಧಿಸಿದೆ. ರಾಜ ಮಾಂದಾತನು ಶಿವನ ಪರಮ ಭಕ್ತನಾಗಿದ್ದನು. ಈ ಪ್ರದೇಶದಲ್ಲಿ ಅವನು ಶಿವನನ್ನು ಆರಾಧಿಸಿ ತಪಸ್ಸು ಮಾಡಿದನೆಂದು ನಂಬಲಾಗಿದೆ. ಅವನ ಹೆಸರಿನಿಂದಲೇ ಈ ದ್ವೀಪಕ್ಕೆ ಮಾಂದಾತ ಎಂಬ ಹೆಸರು ಬಂದಿತ್ತು ಎಂದು ಸ್ಥಳೀಯ ಪರಂಪರೆಯಲ್ಲಿ ಹೇಳಲಾಗುತ್ತದೆ. ಹೀಗಾಗಿ ಈ ಸ್ಥಳವನ್ನು ಮಾಂದಾತ ದ್ವೀಪ ಅಥವಾ ಶಿವಪುರಿ ಮತ್ತು ಓಂಕಾರ ಪರ್ವತ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಇನ್ನು ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಆಧ್ಯಾತ್ಮಿಕ ಮಹತ್ವವನ್ನು ತಿಳಿಯೋಣ. ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ಶಿವನ ಧ್ಯಾನ ಮತ್ತು ಜಪಕ್ಕೆ ಅತ್ಯಂತ ಪವಿತ್ರ ಕ್ಷೇತ್ರ ಎಂದು ತಿಳಿಯಲಾಗಿದೆ. ನರ್ಮದಾ ತೀರದಲ್ಲಿ ಪೂಜೆ ಮಾಡುವುದರಿಂದ ವಿಶೇಷ ಪುಣ್ಯ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಮನಸ್ಸಿನ ಶಾಂತಿ ಮತ್ತು ಆಧ್ಯಾತ್ಮಿಕ ಏಕಾಗ್ರತೆಗೆ ಕ್ಷೇತ್ರ ಸಹಾಯಕ ಎಂದು ಭಕ್ತರು ಅನುಭವಿಸುತ್ತಾರೆ. ಶಿವನಿಗೆ ಜಲಾಭಿಷೇಕ, ರುದ್ರಾಭಿಷೇಕ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ನರ್ಮದಾ ಪರಿಕ್ರಮೆ ಮತ್ತು ಓಂಕಾರೇಶ್ವರ ದರ್ಶನವನ್ನು ಅತ್ಯಂತ ಪುಣ್ಯಕರ ಯಾತ್ರೆ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ನರ್ಮದಾ ನದಿಯ ವಿಶೇಷವೆಂದರೆ ಓಂಕಾರೇಶ್ವರ ಮತ್ತೊಂದು ದೊಡ್ಡ ವಿಶೇಷತೆಯಾಗಿದೆ. ಇಲ್ಲಿ ನರ್ಮದಾ ಮತ್ತು ಕಾವೇರಿ ನದಿಗಳ ಸಂಗಮವಿದೆ ಎಂದು ಕ್ಷೇತ್ರದ ಅಧಿಕೃತ ಮಾಹಿತಿಯಲ್ಲೂ ಉಲ್ಲೇಖವಾಗಿದೆ. ನರ್ಮದಾ ತೀರದಲ್ಲಿ ಕುಳಿತು ಓಂ ನಮಃ ಶಿವಾಯ ಜಪ ಮಾಡುವುದು ನರ್ಮದಾ

ಆರತಿ ನೋಡುವುದು ಮತ್ತು ಶಿವನ ದರ್ಶನ ಮಾಡುವುದು ಭಕ್ತರಿಗೆ ಅತ್ಯಂತ ಪವಿತ್ರ ಅನುಭವವಾಗುತ್ತದೆ. ಇನ್ನ ದೇವಸ್ಥಾನದ ವಿಶೇಷತೆ ಎಂದರೆ ಓಂಕಾರೇಶ್ವರ ದೇವಸ್ಥಾನವು ಪ್ರಾಚೀನ ಉತ್ತರ ಭಾರತೀಯ ವಾಸ್ತು ಶೈಲಿಯ ಸುಂದರ ಉದಾಹರಣೆಯಾಗಿದೆ. ದೇವಸ್ಥಾನದ ಒಳಗೆ ಸುಮಾರು 14 ಅಡಿ ಎತ್ತರದ ಸಭಾಮಂಟಪ ಮತ್ತು 60 ಕಂಬಗಳಿರುವ ರಚನೆ ಇದೆ. ದೇವಸ್ಥಾನವು 5 ಹಂತಗಳ ವಾಸ್ತುವಿನ್ಯಾಸವನ್ನು ಹೊಂದಿದೆ ಎಂದು ಮಧ್ಯಪ್ರದೇಶದ ಪ್ರವಾಸೋದ್ಯಮ ತಿಳಿಸುತ್ತದೆ. ಇನ್ನು ಇಲ್ಲಿ ನೋಡಬಹುದಾದ ಪ್ರಮುಖ ಸ್ಥಳಗಳು ಯಾವುವು ಎಂದರೆ ಶ್ರೀ ಓಂಕಾರೇಶ್ವರ ದೇವಸ್ಥಾನ ಮತ್ತು ಶ್ರೀ ಮಮಲೇಶ್ವರ ದೇವಸ್ಥಾನ, ಸಿದ್ಧನಾಥ ದೇವಸ್ಥಾನ, ಗೌರಿ ಸೋಮನಾಥ ದೇವಸ್ಥಾನ, ಗೋವಿಂದಜಿಯ ಗುಹೆ, ನರ್ಮದಾ ಘಾಟ್, ಏಕಾತಧಾಮ. ಇನ್ನು ವಿಶೇಷ ಪೂಜೆಗಳು ಯಾವ್ಯಾವೆಂದರೆ ದೇವಸ್ಥಾನದ ಟ್ರಸ್ಟ್ ವಿವಿಧ ಪೂಜೆ, ಅಭಿಷೇಕ, ಜಪ ಮತ್ತು ಭೋಗ ಸೇವೆಗಳನ್ನು ಒದಗಿಸುತ್ತದೆ. ಅದರಲ್ಲಿ ಪ್ರಮುಖವಾಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಸೇವೆ ಇದೆ, ರುದ್ರಾಭಿಷೇಕ ಸೇವೆ ಇದೆ, ಶಿವನಿಗೆ ಮಂತ್ರೋಪಚಾರಣೆಯೊಂದಿಗೆ ಅಭಿಷೇಕ ಮಾಡುವ ವಿಶೇಷ ಪೂಜೆನೂ ಇದೆ. ಜಪ ಸೇವೆಗಳು, ವಿವಿಧ ಸಂಕಲ್ಪಗಳಿಗಾಗಿ ಜಪ ಸೇವೆಯನ್ನು ಬುಕ್ ಮಾಡಬಹುದು. ಪವಿತ್ರ ನರ್ಮದಾ ನದಿಗೆ ವಿಶೇಷವಾದ ಪೂಜೆ ಇದೆ. ಶಯನ ಶೃಂಗಾರ, ಆರತಿ, ಸಂಜೆಯ ನಂತರ ನಡೆಯುವ ವಿಶೇಷ ದರ್ಶನ ಮತ್ತು ಆರತಿಯೂ ಇದೆ. ದೇವಸ್ಥಾನದ ಅಧಿಕೃತ ಮಾಹಿತಿ ಪ್ರಕಾರ ಪೂಜೆ ಮತ್ತು ಅಭಿಷೇಕಗಳನ್ನು ಅಧಿಕೃತ ದೇವಸ್ಥಾನ ಪುರೋಹಿತರಿಂದಲೇ ಮಾಡಿಸಬೇಕಾಗುತ್ತದೆ. ದೇವಸ್ಥಾನದ ಕಚೇರಿ ಅಥವಾ ಅಧಿಕೃತ ಆನ್ಲೈನ್ ವ್ಯವಸ್ಥೆ ಕೂಡ ನೀವು ಬುಕ್ ಮಾಡ್ಕೋಬಹುದು. ಇನ್ನು ದರ್ಶನದ ಸಮಯ ನೋಡಬೇಕಾದರೆ ಅಧಿಕೃತ ದೇವಸ್ಥಾನದ ಪ್ರಸ್ತುತಿಯ ವೇಳಾಪಟ್ಟಿ ಪ್ರಕಾರ ಸಮಯ ಮತ್ತು ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 4:30 to 5:00 ಮಂಗಳ ಆರತಿ ಮತ್ತು ಭೋಗವಿರುತ್ತದೆ ಓಂಕಾರೇಶ್ವರನಿಗೆ. ಆಮೇಲೆ 5:00 to 12:20 ಮಂಗಳ ದರ್ಶನವಿರುತ್ತದೆ. 12:20 to 1:15 ಮಧ್ಯಾಹ್ನದ ಭೋಗ ಮತ್ತು ದರ್ಶನವಿರುತ್ತದೆ. 1:15 to 4:00 ಮಧ್ಯಾಹ್ನದ ದರ್ಶನವಿರುತ್ತದೆ. 4:00 to 4:30 ಸಂಜೆಯ ಶೃಂಗಾರ ಅಂತ ದರ್ಶನವಿರುತ್ತದೆ. 4:30 to 9:30 ಶೃಂಗಾರ ದರ್ಶನ ಎಂಬ ಪೂಜೆ ಇರುತ್ತದೆ. ಆಮೇಲೆ ರಾತ್ರಿ 9:30 to 10:00 ಶಯನ ಆರತಿ ಇರುತ್ತದೆ. ಆಮೇಲೆ 10:00 to 10:30 ಶಯನ ದರ್ಶನ ಇರುತ್ತದೆ.

ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ

ಇನ್ನು ನಾವು ಓಂಕಾರೇಶ್ವರದ ಒಂದು ಭಾಗವಾದ ನರ್ಮದಾ ಪರಿಕ್ರಮವನ್ನು ನೋಡಿಕೊಂಡು ಬರೋಣ. ನರ್ಮದಾ ಪರಿಕ್ರಮ ಒಂದು ಆಧ್ಯಾತ್ಮಿಕ ಮತ್ತು ಜೀವನ ಬದಲಿಸುವ ಯಾತ್ರೆಯಾಗಿದೆ. ನರ್ಮದಾ ಪರಿಕ್ರಮ ಎಂಬುದು ಭಾರತದ ಅತ್ಯಂತ ಪವಿತ್ರ ಹಾಗೂ ಕಠಿಣವಾದ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಒಂದಾಗಿದೆ. ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಿಯುವ ಜೀವ ನದಿ ನರ್ಮದಾ. ನರ್ಮದಾ ನದಿಯನ್ನು ಪೂರ್ಣವಾಗಿ ಸುತ್ತುವರೆದು ಪ್ರದಕ್ಷಿಣೆ ಹಾಕುವುದೇ ನರ್ಮದಾ ಪರಿಕ್ರಮ ಆಗಿದೆ. ಇನ್ನು ಪರಿಕ್ರಮದ ಮುಖ್ಯ ನಿಯಮಗಳು ಹಾಗೂ ಹಾದಿ ನೋಡುವುದಾದರೆ, ನರ್ಮದೆಯ ಪವಿತ್ರತೆ. ಯಾತ್ರೆಯ ಸಮಯದಲ್ಲಿ ನರ್ಮದಾ ನದಿಯನ್ನು ಎಂದಿಗೂ ದಾಟಬಾರದು. ನದಿಯು ಯಾವಾಗಲೂ ಯಾತ್ರಿಕನ ಬಲಬದಿಯಲ್ಲಿ ಇರಬೇಕು ಎಂದು ನಿಯಮಗಳಿವೆ. ಪ್ರಾರಂಭ ಮತ್ತು ಅಂತ್ಯ. ಸಾಮಾನ್ಯವಾಗಿ ಯಾತ್ರೆಯನ್ನು ಮಧ್ಯಪ್ರದೇಶದ ನಮ್ಮ ಅಮರ್ಕಂಟಕ್ ಅಂದ್ರೆ ಇದು ನರ್ಮದಾ ನದಿಯ ಉಗಮಸ್ಥಾನ ಅಥವಾ ಓಂಕಾರೇಶ್ವರದಿಂದ ಪ್ರಾರಂಭಿಸಿ ಮತ್ತೆ ಬಂದು ಅದೇ ಸ್ಥಳದಲ್ಲಿ ಪೂರ್ಣಗೊಳಿಸಲಾಗುತ್ತದೆ. ಇನ್ನು ಸಮಯ ನೋಡಬೇಕಂದ್ರೆ ಕಾಲ್ನಡಿಗೆಯಲ್ಲಿ ಈ ಯಾತ್ರೆ ಸಂಪೂರ್ಣಗೊಳಿಸಲು ಸುಮಾರು 3 ತಿಂಗಳು 13 ದಿನಗಳು ಅಂದರೆ 108 ದಿನಗಳು ಬೇಕಾಗುತ್ತದೆ. ಕೆಲವರು ವಾಹನದ ಮೂಲಕ 10-15 ದಿನಗಳಲ್ಲಿಯೂ ಪೂರ್ಣಗೊಳಿಸುತ್ತಾರೆ. ಇನ್ನು ಇದರ ಒಟ್ಟು ದೂರ ನೋಡಬೇಕಂದ್ರೆ ಇದು ಸುಮಾರು 3,250 ಕಿಲೋಮೀಟರ್ದಿಂದ 3,500 ಕಿಲೋಮೀಟರ್ಗಳಷ್ಟು ಬೃಹತ್ ಹಾದಿಯಾಗಿದೆ. ಇನ್ನು ಪರಿಕ್ರಮದ ಆಧ್ಯಾತ್ಮಿಕ ಮಹತ್ವ ನೋಡಬೇಕಂದರೆ, ಶಿವ ಸ್ವರೂಪಿ ನದಿ ಸನಾತನ ಧರ್ಮದ ನಂಬಿಕೆಯಂತೆ ನರ್ಮದಾ ನದಿಯ ಪ್ರತಿಯೊಂದು ಕಲ್ಲು ಕೂಡ ಶಿವಲಿಂಗ ಎಂದು ಭಾವಿಸಲಾಗುತ್ತದೆ. ಮನಶ್ಶಾಂತಿ ಮತ್ತು ವೈರಾಗ್ಯ. ಈ ಕಠಿಣ ಪಯಣವು ಮನುಷ್ಯನಲ್ಲಿರುವ ಅಹಂಕಾರವನ್ನು ಕಳೆದು ಸಹನೆ, ಭಕ್ತಿ ಮತ್ತು ಸರಳ ಜೀವನವನ್ನು ಕಲಿಸಿಕೊಡುತ್ತದೆ ಎಂದು ಇಲ್ಲಿಯ ಭಕ್ತರ ನಂಬಿಕೆಯಾಗಿದೆ. ಸ್ಥಳೀಯರ ಆತಿಥ್ಯ. ಇನ್ನು ನರ್ಮದಾ ನದಿಯ ಪರಿಕ್ರಮ ಮಾಡುವ ಯಾತ್ರಿಕರು, ನರ್ಮದಾ ತೀರದ 90% ಗ್ರಾಮಸ್ಥರು ಪರಿಕ್ರಮವಾಸಿಗಳನ್ನು ದೇವರೆಂದು ಭಾವಿಸುತ್ತಾರೆ. ಉಚಿತವಾಗಿ ಆಹಾರ ಮತ್ತು ವಸತಿಯ ಸೌಕರ್ಯಗಳನ್ನು ನೀಡುತ್ತಾರೆ. ಇನ್ನು ನರ್ಮದಾ ನದಿಯ ಬೋಟಿಂಗ್ ಮತ್ತು ನರ್ಮದೇಶ್ವರ ಶಿವಲಿಂಗದ ಬಗ್ಗೆ ತಿಳಿಯೋಣ. ಓಂಕಾರೇಶ್ವರಕ್ಕೆ ಭೇಟಿ ನೀಡಿದಾಗ ಪವಿತ್ರ ನರ್ಮದಾ ನದಿಯಲ್ಲಿ ಬೋಟಿಂಗ್ ಮಾಡುವ ಅನುಭವವು ಭಕ್ತರಿಗೆ ವಿಶೇಷವಾಗಿರುತ್ತದೆ. ನರ್ಮದಾ ನದಿಯ ನೀರಿನ ಮಧ್ಯದಿಂದ ಓಂಕಾರೇಶ್ವರನ ಮಾಂದಾತಾ ದ್ವೀಪ ದೇವಸ್ಥಾನಗಳು ಮತ್ತು ನದಿಯ ಸುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಬಹುದು. ನರ್ಮದಾ ನದಿಯ ಘಾಟ್ನಲ್ಲಿ ಸುರಕ್ಷತೆಗಾಗಿ ರೇಲಿಂಗ್ ಮತ್ತು ಸುರಕ್ಷತಾ ದೋಣಿಯ ವ್ಯವಸ್ಥೆ ಕೂಡ ಇದೆ. ಇನ್ನು ನರ್ಮದಾ ನದಿಯ ಮತ್ತೊಂದು ಅದ್ಭುತ ವಿಶೇಷ ಎಂದರೆ ಇಲ್ಲಿ ದೊರೆಯುವ ನಯವಾದ ಅಂಡಾಕಾರದ ಶಿವಲಿಂಗ ಆಕಾರದ ಕಲ್ಲುಗಳು. ಇವುಗಳನ್ನು ನರ್ಮದೇಶ್ವರ ಶಿವಲಿಂಗ ಅಥವಾ ಭಾನಲಿಂಗ ಎಂದನ್ನು ಕರೆಯಲಾಗುತ್ತದೆ. ನರ್ಮದಾ ನದಿಯ ತಳದಲ್ಲಿ ಸಿಗುವ ಈ ಕಲ್ಲುಗಳನ್ನು ಭಕ್ತರು ಶಿವನ ಸ್ವರೂಪವೆಂದು ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಾರೆ. ನರ್ಮದಾಕ್ಕೆ ಕಂಕರ್ ಉಟೆ ಶಂಕರ್ ಎಂಬ ಪ್ರಸಿದ್ಧ ಮಾತಿನ ಅರ್ಥವು ನರ್ಮದೆಯ ಕಲ್ಲುಗಳಲ್ಲಿಯೇ ಶಂಕರ್ನ ಸ್ವರೂಪವಿದೆ ಎಂಬ ನಂಬಿಕೆಯನ್ನು ಸೂಚಿಸುತ್ತದೆ. ಇನ್ನು ಓಂಕಾರೇಶ್ವರ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ತಿಳಿಯೋಣ. ಓಂಕಾರೇಶ್ವರ ದೇವಸ್ಥಾನವು ಉತ್ತರ ಭಾರತದ ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಅತ್ಯಂತ ಸುಂದರವಾದ ಪ್ರಾಚೀನ ದೇವಾಲಯವಾಗಿದೆ. ದೇವಸ್ಥಾನದ ಮೇಲ್ಭಾಗದಲ್ಲಿ ಎತ್ತರವಾದ ಶಿಖರವಿದ್ದು ಕಲ್ಲಿನ ಪದರಗಳನ್ನು ಒಂದರ ಮೇಲೊಂದು ಜೋಡಿಸಿ ನಿರ್ಮಿಸಿರುವುದು ಇಲ್ಲಿನ ವಿಶೇಷತೆಯಾಗಿದೆ. ದೇವಸ್ಥಾನದ ಗುಡಿಯು ಹಳೆಯ ನಿರ್ಮಾಣ ಶೈಲಿಯ ಅನ್ನು ಹೊಂದಿದೆ. ಅದರ ಮೇಲಿನ ಗುಮ್ಮಟವು ಕಲ್ಲಿನ ಪದರಗಳಿಂದ ನಿರ್ಮಿಸಲಾಗಿದೆ. ದೇವಸ್ಥಾನದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಸುಮಾರು 14 ಅಡಿ ಎತ್ತರದ ವಿಶಾಲವಾದ ಸಭಾಮಂಟಪ. ಈ ಸಭಾಮಂಟಪವನ್ನು ಸುಮಾರು 60 ಬೃಹತ್ ಕಲ್ಲಿನ ಕಂಬಗಳು ಹಿಡಿದಿಟ್ಟಿವೆ. ಈ ಕಂಬಗಳ ಮೇಲೆ ಸುಂದರವಾದ ಕೆತ್ತನೆಗಳಿರುವುದು ದೇವಸ್ಥಾನದ ಶಿಲ್ಪಕಲೆಯ ವಿಶೇಷತೆಯಾಗಿದೆ. ಇನ್ನೊಂದು ವಿಶೇಷವೆಂದರೆ ದೇವಸ್ಥಾನವು 5 ಅಂತಸ್ತುಗಳನ್ನು ಹೊಂದಿದ್ದು ಪ್ರತಿಯೊಂದು ಅಂತಸ್ತಿನಲ್ಲೂ ಪ್ರತ್ಯೇಕ ದೇವತಾ ಸನ್ನಿಧಿಗಳಿವೆ. ಕೆಳಭಾಗದಲ್ಲಿ ಶ್ರೀ ಓಂಕಾರೇಶ್ವರನ ಸನ್ನಿಧಿ ಇದ್ದು ಮೇಲಿನ ಅಂತಸ್ತುಗಳಲ್ಲಿ ಮಹಾಕಾಲೇಶ್ವರ್, ಸಿದ್ಧನಾಥ, ಗುಪ್ತೇಶ್ವರ ಮತ್ತು ಧ್ವಜಾಧಾರಿ ದೇವರ ಸನ್ನಿಧಿಗಳು ಇರುವುದಾಗಿ ದೇವಸ್ಥಾನದ ಅಧಿಕೃತ ಮಾಹಿತಿಗಳು ತಿಳಿಯುತ್ತವೆ. ಹೀಗಾಗಿ ನರ್ಮದಾ ನದಿಯ ದಡದಲ್ಲಿರುವ ಮಾಂದಾತಾ ದ್ವೀಪ
ಪ್ರಾಚೀನ ಕಲ್ಲಿನ ನಿರ್ಮಾಣ, ಎತ್ತರವಾದ ಶಿಖರ, 60 ಕೆತ್ತನೆಯ ಕಂಬಗಳ ಸಭಾಮಂಟಪ ಮತ್ತು 5 ಅಂತಸ್ತುಗಳ ದೇವಾಲಯ ಇವೆಲ್ಲವೂ ಸೇರಿ ಓಂಕಾರೇಶ್ವರ ದೇವಸ್ಥಾನಕ್ಕೆ ವಿಶಿಷ್ಟವಾದ ಆಧ್ಯಾತ್ಮಿಕ ಹಾಗೂ ವಾಸ್ತುಶಿಲ್ಪದ ಸೌಂದರ್ಯವನ್ನು ನೀಡಿವೆ.

ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ.

ಇನ್ನ ಓಂಕಾರೇಶ್ವರಕ್ಕೆ ಹೇಗೆ ಹೋಗಬಹುದು ಎಂದು ತಿಳಿಯೋಣ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ನೀವು ಉಜ್ಜಯಿನಿಗೆ ಭೇಟಿ ನೀಡುತ್ತಿದ್ದರೆ ಅಲ್ಲಿಂದ ಶ್ರೀ ಓಂಕಾರೇಶ್ವರ ಮಹಾದೇವನ ದರ್ಶನವನ್ನು ಮಾಡಬಹುದು. ಉಜ್ಜಯಿನಿಯಿಂದ ಓಂಕಾರೇಶ್ವರಕ್ಕೆ ರಸ್ತೆ ಮಾರ್ಗವಾಗಿ ಸುಮಾರು 140 ಕಿಲೋಮೀಟರ್ ದೂರವಿದ್ದು ಬಸ್, ಕ್ಯಾಬ್ ಅಥವಾ ಸ್ವಂತ ವಾಹನದ ಮೂಲಕ ಸುಲಭವಾಗಿ ತಲುಪಬಹುದು. ಹೀಗಾಗಿ ಒಂದೇ ಯಾತ್ರೆಯಲ್ಲಿ ಮಧ್ಯಪ್ರದೇಶದ 2 ಜ್ಯೋತಿರ್ಲಿಂಗಗಳಾದ ಶ್ರೀ ಮಹಾಕಾಲೇಶ್ವರ ಮತ್ತು ಓಂಕಾರೇಶ್ವರನ ದರ್ಶನ ಪಡೆಯುವ ಸೌಭಾಗ್ಯ ಭಕ್ತರಿಗೆ ದೊರೆಯುತ್ತದೆ. ಮಧ್ಯಪ್ರದೇಶದ ಪ್ರವಾಸೋದ್ಯಮದ ಮಾಹಿತಿ ಪ್ರಕಾರ ಉಜ್ಜಯಿನ್ ಮತ್ತು ಓಂಕಾರೇಶ್ವರ ನಡುವೆ ನಿಯಮಿತ ಬಸ್ ಮತ್ತು ಕ್ಯಾಬ್ನ ಸಂಪರ್ಕವೂ ಇದೆ. ಇವತ್ತು ನಾವು ನಮ್ಮ ಮನಸ್ಸಿನಲ್ಲಿಯೇ ಒಂದು ಪವಿತ್ರ ಯಾತ್ರೆ ಮಾಡ್ಕೊಂಡು ಬಂದ್ವಿ. ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯ ಪವಿತ್ರ ನರ್ಮದಾ ತಾಯಿಯ ಮಡಿಲಿನಲ್ಲಿ ಓಂ ಆಕಾರದ ಮಾಂದಾತಾ ದ್ವೀಪದ ಮೇಲೆ ನೆಲೆಸಿರುವ ಶ್ರೀ ಓಂಕಾರೇಶ್ವರ ಮಹಾದೇವನ ದರ್ಶನ ಮಾಡ್ಕೊಂಡು ಬಂದ್ವಿ. ಓಂಕಾರೇಶ್ವರಕ್ಕೆ ಹೋಗೋದು ಅಂದ್ರೆ ಬರೀ ಒಂದು ದೇವಸ್ಥಾನ ನೋಡ್ಕೊಂಡು ಬರೋದು ಅಲ್ಲ, ಅದು ನಮ್ಮ ಮನಸ್ಸನ್ನೇ ಒಂದು ಸಲ ನಾವೇ ನೋಡ್ಕೊಳ್ಳೋ ಒಂದು ಅವಕಾಶ. ನಮ್ಮ ನರ್ಮದಾ ತಾಯಿಯ ಶಾಂತವಾದ ಹರಿವು, ದೇವಸ್ಥಾನದ ಗಂಟೆಗಳ ನಾದ, ಓಂ ನಮ ಶಿವಾಯ್ ಅನ್ನೋ ಮಂತ್ರದ ಧ್ವನಿ ಇವೆಲ್ಲ ಸೇರಿ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಕೊಡ್ತಾವ. ಅಲ್ಲಿ ಮಹಾದೇವನ ದರ್ಶನ ಮಾಡಿಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿರುವ ಚಿಂತೆ, ನೋವು, ಕಷ್ಟಗಳೆಲ್ಲ ಅವನ ಪಾದಕ್ಕೆ ಒಪ್ಪಿಸಿ ಬರೋಣ. ಮಹಾದೇವ, ನಮ್ಮ ಕೈಯಲ್ಲಿ ಆಗಿರೋದು ನೀನು ನೋಡ್ಕೊ, ನಮ್ಮ ಮನೆ ಮನಸ್ಸಿಗೆ ನೆಮ್ಮದಿ ಕೊಡು ಅಂತ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ನರ್ಮದಾ ತಾಯಿಯ ದರ್ಶನ ಮಾಡಿಕೊಂಡು ಮಮಲೇಶ್ವರ ದರ್ಶನ ಪಡೆದು ಸಾಧ್ಯವಾದರೆ ಪರಿಕ್ರಮ ಮಾಡಿಕೊಂಡು ಅಲ್ಲಿನ ಪವಿತ್ರ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆಯೋದು ಇವೆಲ್ಲ ನಮ್ಮ ಜೀವನದಲ್ಲಿ ಮರೆಯಲಾಗದ ಅನುಭವ ಕೊಡ್ತಾವ್ರಿ. ಮಹಾದೇವನ ದರ್ಶನ ಮುಗಿಸಿಕೊಂಡು ನಾವು ಮನೆಗೆ ವಾಪಸ್ ಬರುವಾಗ ಕೈಯಲ್ಲಿ ಏನು ಇಲ್ಲದಿದ್ದರೂ ಪರವಾಗಿಲ್ಲ, ಮನಸ್ಸಿನಲ್ಲಿ ಒಂದು ನಂಬಿಕೆ ಇರಬೇಕು, ನಮ್ಮ ಜೊತೆ ಓಂಕಾರೇಶ್ವರ ಮಹಾದೇವ ಇದ್ದಾನೆ ಅನ್ನೋ ನಂಬಿಕೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಏಳು ಬೀಳು ಬಂದರೂ ಮಹಾದೇವನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗೋಣ. ಯಾಕಂದ್ರೆ ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಎಲ್ಲ ಸಂದರ್ಭದಲ್ಲೂ ಸಮಚಿತ್ತದಿಂದ ಇರೋದು ಅದೇ ಶಿವನಿಂದ ನಾವು ಕಲಿಯಬೇಕಾದ ದೊಡ್ಡ ಪಾಠವಾಗಿದೆ. ಶ್ರೀ ಓಂಕಾರೇಶ್ವರ ಮಹಾದೇವನು ನಮ್ಮೆಲ್ಲರ ಮನೆಯಲ್ಲಿ ಆರೋಗ್ಯ, ಆಯಸ್ಸು, ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ತುಂಬಲಿ. ನಮ್ಮ ತಂದೆ, ತಾಯಿ, ಮಕ್ಕಳು, ಕುಟುಂಬದವರೆಲ್ಲರನ್ನೂ ಕಾಪಾಡಲಿ. ಯಾರ ಮನಸ್ಸಿನಲ್ಲಿ ಯಾವ ನೋವಿದೆಯೋ ಆ ನೋವು ದೂರ ಆಗಲಿ. ಯಾರಿಗೆ ಯಾವ ಸಂಕಲ್ಪ ಇದೆಯೋ ಅದು ಒಳ್ಳೆಯ ರೀತಿಯಲ್ಲಿ ನೆರವೇರಲಿ. ಪ್ರತಿಯೊಬ್ಬರ ಜೀವನದಲ್ಲೂ ಮಹಾದೇವನ ಕೃಪೆ ಬೆಳಕು ಸದಾ ಇರಲಿ. ಇಷ್ಟರೊಂದಿಗೆ ಇವತ್ತಿನ ನಮ್ಮ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಪವಿತ್ರ ಯಾತ್ರೆಯ ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಿಮ್ಮೆಲ್ಲರ ಮೇಲೂ ಓಂಕಾರೇಶ್ವರ ಮಹಾದೇವನ ಆಶೀರ್ವಾದ ಇರಲಿ. ಶ್ರೀ ಓಂಕಾರೇಶ್ವರ ಮಹಾರಾಜ ಕೀ ಜೈ. ಹರ್ ಹರ್ ಮಹಾದೇವ್.

ಇದುವರೆಗೂ ಪ್ರಸಾರವಾಯಿತು ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ವಿಶೇಷ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148453 ಹಾಗೂ 8123871607.

ಕಾರ್ಯಕ್ರಮದ ವಿಷಯ ಏನು ಎಲ್ಲ ತಿಳಿಸುವ ಅದಕ್ಕಿಂತ ಮುಂಚೆ ಬಂದಿದ್ದೀರಾ, ಬನ್ನಿ ಸ್ವಾಗತದ ಗೀತೆ ಕೇಳಿ ಎಂಜಾಯ್ ಮಾಡಿ. ದಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಮೇಲಧ್ವನಿ 90.4 FM KLE ಕನಸು ಹಾಡನ್ನ ಕೇಳಿ ಮಜಾ ಮಾಡಿ.

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಮಾವನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, ಕೇಲಿ ಫರ್ಟಿಲಿಟಿ ಸೆಂಟರ್. ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ, ಜಿಂದಗಿ ಕೋ ದೋ ನಯಿ ಶುರುವಾತ್ ಕೇಲಿ IVF ಕೆ ಸಾಥ್. ಆಜ್ ಹಿ ವಿಸಿಟ್ ಕರೆ ಕೇಲಿ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC, ಬೆಳಗಾವಿ. ಫೋನ್ ನಂಬರ್ 0831255530 and 247-3777, ಎಕ್ಸ್ಟೆನ್ಷನ್ 1530.

ಉತ್ತಮ ಗೀತೆಯೊಂದಿಗೆ ಪ್ರಾರಂಭವಾಗಿದೆ ಈ ಒಂದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯನೇ ಇದು. ಏನಪ್ಪ ವಿಷಯ ನೀ ಹೇಳಿಲ್ಲ, ವೆಲ್ಕಮ್ ಮಾಡಿಬಿಟ್ಟಿಯ. ಆತ್ಮೀಯ ಸ್ನೇಹಿತರೆ, ನಾನು ನನ್ನ ಹವೇನು ದುನಿಯ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಮಾಡುತ್ತೇನೆ, ಚಿತ್ರಮಂದಿರ. ಆ ಚಿತ್ರಮಂದಿರ ಕಾರ್ಯಕ್ರಮದ ಉದ್ದೇಶದ ಇವತ್ತಿನ ವಿಷಯ ಮಂಜು ಈದ ವಿಷಯ. ಎಸ್ ಆತ್ಮೀಯ ಸ್ನೇಹಿತರೆ, ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ತಮ್ಮ ಜೀವನದಲ್ಲಿ ನಾನು ನನ್ನ ವೇಣು ದುನಿಯ ಈ ನನ್ನ ಕಾರ್ಯಕ್ರಮದ ಮುಖಾಂತರ ತಮ್ಮಲ್ಲಿ ಹೆಂಗಪ್ಪ ಬದಲಾವಣೆ ತಗೊಂಡು ಬರಬಹುದು, ಆ ಒಂದೇ ಒಂದು ವಿಚಾರದಲ್ಲಿ ಸದಾ ಇರುವೆ. ಹೇಗೆ ಅಂದ್ರೆ ನೋಡಿ, ರೇಡಿಯೋ ಮಾಧ್ಯಮ ಕೇಳೋ ಮಾಧ್ಯಮ, ಕೇಳ್ಕೋತ ಏನಾದ್ರೂ ನೀವು ಮಾಡ್ಬೋದಾ, ಏನಿಲ್ಲ, ರಿಲ್ಯಾಕ್ಸ್ ಆಗಿ ತಮ್ಮ ತಮ್ಮ ಜೀವನದಲ್ಲಿ ಈ ವಿಷಯ ನೀವು ಮಾಡಬಹುದು, ವಿಚ್ ಇಸ್ ನಾಮಜಪ. ಈ ನಾಮಜಪದ ಮೇಲೆ ಈಗ ಇಷ್ಟು ನಮ್ಮ ಧರ್ಮಗಳಲ್ಲಿ ಹಿರಿಯರು ಗುರುಗಳು ಎಲ್ಲರೂ ಹೇಳಿ ಹೋಗಿದ್ದಾರೆ, ಆದ್ರೆ ನಾವು ಅದನ್ನ ಪಾಲಿಸೋದಿಲ್ಲ. ಆದ್ರೆ ಏನಾದ್ರೂ ಒಂದು ಸೈಂಟಿಫಿಕ್ ಸ್ಟಡಿ ಅಂತ ಬಂದ ತಕ್ಷಣ, ಯಪ್ಪ ಇದನ್ನ ಮಾಡ್ಬೇಕಲ್ಲ, ನಮ್ಮ ಹಿರಿಯರು ಹೇಳಿದ್ರಲ್ಲ ಅಂತ ತಲೆ ಬರುತ್ತೆ. ಸೊ ಸ್ನೇಹಿತರೆ, ಅದ್ರ ಮೇಲೇನೆ ಇವತ್ತಿನ ವಿಷಯ. ಬನ್ನಿ ಕಾರ್ಯಕ್ರಮದಲ್ಲಿ ಇನ್ನೂ ಒಂದು ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳೋಣ, ಎಂಜಾಯ್ ಮಾಡೋಣ. ಸ್ನೇಹಿತರೆ, ಸ್ಪೆಷಲ್ ಕಾರ್ಯಕ್ರಮ.

0: 312-47-3777.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಮೇನು ಧ್ವನಿನ ಅರಿವಂಜಲ ಎಫ್ಎಂ ಕೆಎಲ್ ಇ ಕನಸು. ಉತ್ತಮ ಗೀತೆಗಳೊಂದಿಗೆ ಮಾತುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ. ಆತ್ಮೀಯ ಸ್ನೇಹಿತರೆ, ಸೈಂಟಿಫಿಕ್ ರಿಸರ್ಚ್ ಆಗಿದೆ ಈ ಒಂದು ವಿಷಯದ ಮೇಲೆ ಅಂತ ಹೇಳಿದೆ. ಸೊ ಸ್ನೇಹಿತರೆ, ಬಹಳ ಮುಖ್ಯವಾಗಿ ರಿಲ್ಯಾಕ್ಸೇಷನ್. ಆಹಾ, ಆರಾಮಾಗಿರೋಣ, ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರ, ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರ ಅಂತ ಎಲ್ಲರೂ ಯಾವುದೇ ಒಂದು ಸಂದರ್ಭಗಳಲ್ಲಿ ನೀವು ಎದುರಿಸಿರುವ ಆ ನೋವು, ಆ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಂತ ಒಂದು ಲೈನ್ ಹೇಳ್ತಾರಲ್ಲ ಆತ್ಮೀಯ ಸ್ನೇಹಿತರೆ, ಈ ತಲೆ ಕೆಡ್ಸ್ಕೊಳಾರದೆ ಇರಲಿಕ್ಕೇನೋ ಈ ಒಂದು ವಿಷಯ ಬಹಳ ಆಧಾರ ನಾಮ ಜಪ. ಸೊ ಸ್ನೇಹಿತರೆ, ಸೈಂಟಿಫಿಕ್ ಆಗಿ ಇದರ ರಿಸರ್ಚ್ ಆದ ತಕ್ಷಣ ನನಗೆ ಇಷ್ಟು ಸಂತೋಷವಾಯಿತು. ನಾನು ಅಂದೆ ನೋಡ್ರಿ, ಇದ್ರ ಬಗ್ಗೆ ಕಾರ್ಯಕ್ರಮ ಮಾಡಿ ನಮ್ಮ ಸ್ನೇಹಿತರಿಗೆ ಹೇಳೋಣ, ಏಕೆಂದ್ರೆ ನಾನು ಚಿತ್ರಮಂದಿರದಲ್ಲಿ ಇದೇ ಉದ್ದೇಶದೊಂದಿಗೆ ಬಂದಿರುತ್ತೇನೆ ಅಲ್ವಾ. ಸೊ ಸ್ನೇಹಿತರೆ, ಬಹಳ ನನಗೆ ಸಂತೋಷವಾಯಿತು. ಅಂತ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಆಯಿತು ಲಾಭ, ಫೋಕಸ್. ಇನ್ನೊಂದು, ತಲೆ ಕೆಡಿಸ್ಕೋಬೇಡ್ರಿ. ಸೊ ತಲೆಯನ್ನ ಕೆಡಿಸ್ಕೊಳ್ಳಾರದೆ ಆರಾಮಾಗಿಟ್ಕೊಳ್ಳಿಕ್ಕೆ ಒಂದು ಮಾರ್ಗ. ಸೊ ಸ್ನೇಹಿತರೆ ಬನ್ನಿ, ಗೊತ್ತಾಯ್ತಲ್ಲ, ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆಯನ್ನ ಪ್ರಸಾರ ಮಾಡುವೆ, ಕೇಳಿ ಮಜಾ ಮಾಡಿ.

0: FM ಸೂ ನಿಮ್ಮೊಂದಿಗೇನಾದ್ರು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಾನು ಮಾತನಾಡ್ತಿದ್ದೆ ನಾಮ ಜಪದ ಬಗ್ಗೆ. ಸ್ನೇಹಿತರೆ, ಈ ಒಂದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಏಕೆಂದ್ರೆ ಅಷ್ಟು ಸ್ಟಡೀಸ್ ಹೊರಗೆ ಬಂದಿದೆ. ಈಗಿನ ನೀಡ್ ಆಫ್ ದಿ ಆರ್ ಅಂತ ನಾನು ಹೇಳ್ಬೋದು. ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ವ್ಯಸ್ತವಾಗಿದ್ದೇವೆ. ನಾನು ಹೇಳಿದ್ನಲ್ಲ, ಈ ವರ್ಷದ ಒಂದು ಕೊನೆ ತಿಂಗಳಿನವರೆಗೆ ಅಂದ್ರೆ ಟ್ರೆಂಡ್ ಆಗಿ ಬಿಡುತ್ತೆ ಬ್ರೈನ್ ರಾಟ್ ಅಥವಾ ತಲೆ ಕೊಳ್ತು ಹೋಗುದು. ಆತ್ಮೀಯ ಸ್ನೇಹಿತರೆ, ತರಕಾರಿ ತಗೊಂಡು ಬರುವಾಗ ನೀವು ಆಯ್ಕೆ ಮಾಡ್ತೀರಾ ಉತ್ತಮವಾದ ತರಕಾರಿಯನ್ನ? ಅಂತ ಸಂದರ್ಭದಲ್ಲಿ ಕೊಳ್ತಿರೋ ತರಕಾರಿ ನೀವು ರೊಕ್ಕ ಕೊಟ್ಟು ತಗೋತೀರಾ? ಇಲ್ಲ, ಕೊಳ್ತಿರೋ ತರಕಾರಿ ತಗೊಳ್ಳೋದಿಲ್ಲ, ತಲೆನ ಕೊಳ್ತು ಹೋಗಿತೀವಿ. ವಿಚಾರ ಮಾಡ್ರಿ ಸ್ನೇಹಿತರೆ, ಈ ರೇಂಜ್ಗೆ ನಾವು ನಮ್ಮ ತಲೆ ಹಾಳು ಮಾಡ್ಕೊಳತ್ತೇವೆ. ತಲೆ ಕೆಡ್ಸ್ಕೋಬೇಡ, ತಲೆ ಕೆಡ್ಸ್ಕೊಳ್ಳದೇ ಇರಲಿಕ್ಕೆ ಈ ನಾಮ ಜಪ. ಮೈಯಾದ ನಾಮ ಜಪ ಗೊತ್ತಾಯ್ತು ಹೆಂಗಪ್ಪ ಮಾಡುದು ನೋಡಿ ಸ್ನೇಹಿತರೆ. ನಾಮ ಜಪ ಅಂದ್ರೆ ನಾಮ ಜಪಿಸೋದಪ್ಪ, ನಿಮಗೆ ಇಷ್ಟವಾದ ದೇವರು. ಎಸ್, ನೀವು ನಂಬು ದೇವರಿನ ಹೆಸರು ಪ್ರತಿ ಒಂದು ತಾಸಿನಲ್ಲಿ ಒಂದು 120 ಸೆಕೆಂಡ್ ನೀವು ತಗೋಬಹುದು. ಅಥವಾ ನೀವು ಬಿಟ್ಟಿತ್ರಿ ಕೆಲಸ ಬಿಟ್ಟು ಇದನ್ನ ಮಾಡ್ಕೋತ ಕುಂಡ್ರಾಕ್ ಹೋಗ್ಬೇಡ್ರಿ, ಇದು ಒಂದು ತಪ್ಪು. ಎಸ್, ಭಕ್ತಿ ಮಾಡಿ ಆದ್ರೆ ಕೆಲಸವನ್ನ ಭಕ್ತಿಯಿಂದ ಮಾಡಿ. ಎಸ್, ಇದು ಎರಡು ಬಹಳ ಡಿಫರೆನ್ಸ್ ಇದೆ ನನ್ನ ಜೀವನದಲ್ಲಿ. ಆ್ಯಂಡ್ ಆಫ್ಕೋರ್ಸ್ ನಿಮ್ಮ ಜೀವನದಲ್ಲಿಯೂ ಎಷ್ಟೋ ಜನರು ನೀವು ನೋಡಿರ್ತೀರ
1: ಕೆಲಸ ಮಾಡೋದು ಬಿಟ್ಟು ಜಾಸ್ತಿ ಭಕ್ತಿನ ಮಾಡ್ತಿರ್ತಾರೆ.
0: ನೋ ನೋ ನೋ, ಕೆಲಸ ಭಕ್ತಿನ ಮಾಡಿ, ಅದೇ ಒಂದು ಬಹಳ ಮುಖ್ಯವಾದ ಇದು. ಸೊ ಸ್ನೇಹಿತರೆ, ನಾನಂದೆ ಒಂದು ತಾಸಿನಲ್ಲಿ 120 ಸೆಕೆಂಡ್, ವಿಚ್ ಇಸ್ ಜಸ್ಟ್ 2 ಮಿನಿಟ್ಸ್ ಅಥವಾ ಅಟ್ ಲೀಸ್ಟ್ 1 ಮಿನಿಟ್ ತಗೋಬೋದಲ್ರಿ ದೇವರ ಹೆಸರು. ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಬದಲಾವಣೆ. ಹಾಡನ್ನ ಕೇಳಿ ಮಜಾ ಮಾಡಿ.

0: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365 कल्पनेपासून कंपनी पर्यंत. रविवार दिनांक 18 ऑक्टोबर 2026 रोजी हुबळी येथे यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ಎಂಜಾಯ್ ಮಾಡಿದ್ರಲ್ಲ ನಿಮ್ಮೊಂದಿಗೆ ನಾನು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನನ್ನ ಚಿತ್ರಮಂದಿರ ಕಾರ್ಯಕ್ರಮದ ಉದ್ದೇಶ ತಗೊಂಡು ಬಂದಿದ್ದೇನೆ. ಇದರ ನ್ಯೂರಾಲಜಿಕಲ್ ಎಫೆಕ್ಟ್ಸ್ ಇದೆ ಆತ್ಮೀಯ ಸ್ನೇಹಿತರೆ, ಬ್ರೈನ್ ವೇವ್ ಸಿಂಕ್ರೊನೈಸೇಷನ್, ನ್ಯೂರೋ ಪ್ಲಾಸ್ಟಿಸಿಟಿ, ರೆಡ್ಯೂಸ್ ಡಿಫಾಲ್ಟ್ ನೋಡ್ ನೆಟ್ವರ್ಕ್, ಡಿ ಎಂ ಎನ್ ಆಕ್ಟಿವಿಟಿ. ಟೆನ್ಷನ್ ತಗೋಬೇಡ್ರಿ, ಒಟ್ಟಾರೆ ನಿಮ್ ತಲೆ ಒಳ್ಳೇದ್ರಿ. ಇದ ಆತ್ಮೀಯರೇ, ಸೈಂಟಿಫಿಕ್ ರಿಸರ್ಚ್ ಇದ್ರ ಮೇಲೆ ಆಗಿದೆ, ಇದು ದೈಹಿಕ ಮಾನಸಿಕ ಒಂದು ಬದಲಾವಣೆ ತಗೊಂಡು ಬರುತ್ತೆ. ನೋಡಿ, ನೆಮ್ಮದಿ ಎಲ್ಲಿದೆ ಅಂತ ನಾವು ಹುಡುಕ್ಯಾಡಿ ಸಾಕು ಮಾಡಿದ್ವಿ. ಆಕ್ಚುಲಿ ನೆಮ್ಮದಿ ನಿಮ್ ಒಳಗೆ ಇದೆ. ಆ ನೆಮ್ಮದಿ ಹೋಲ್ಸೇಲ್ನಾಗೆ ವಾಪಸ್ ತಗೊಂಡು ಬರಲಿಕ್ಕೆ ನೀವು ಮಾಡಿದ್ರೆ ನಾವ ಜಪ ನಿಮಗೆ ಜೀವನದಲ್ಲಿ ನೆಮ್ಮದಿ, ನಿಮ್ಮ ಶರೀರ ಮನಸ್ಸಿನಲ್ಲಿ ನೆಮ್ಮದಿ ಹೋಲ್ಸೇಲ್ನಲ್ಲಿ ಸಿಗುತ್ತೆ. ಮಾಡ್ಬೋದಲ್ವಾ? ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆನ ಕೇಳಿ ಮಜಾ ಮಾಡಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕೇಳಿ ಎಂಜಾಯ್ ಮಾಡಿದ್ರಲ್ಲ. ನಿಮ್ಮೊಂದಿಗೆ ನಾನು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನನ್ನ ಚಿತ್ರ ಮಂದಿರ ಕಾರ್ಯಕ್ರಮದ ಉದ್ದೇಶ ತಗೊಂಡು ಬಂದಿದ್ದೇನೆ. ಇದರ ನ್ಯೂರಾಲಜಿಕಲ್ ಎಫೆಕ್ಟ್ಸ್ ಇದೆ ಆತ್ಮೀಯ ಸ್ನೇಹಿತರೆ. ಬ್ರೈನ್ ವೇವ್ ಸಿಂಕ್ರೊನೈಸೇಷನ್, ನ್ಯೂರೋ ಪ್ಲಾಸ್ಟಿಸಿಟಿ, ರೆಡ್ಯೂಸ್ ಡಿಫಾಲ್ಟ್ ನೋಟ್ ನೆಟ್ವರ್ಕ್, ಡಿ ಎಂ ಎನ್ ಆಕ್ಟಿವಿಟಿ. ಏನು ಇಂಜುರಿವೆಲ್ಲ ಟೆನ್ಷನ್ ತಗೋಬೇಡ್ರಿ, ಒಟ್ಟಾರೆ ನಿಮ್ ತಲೆ ಒಳ್ಳೇದ್ರಿ. ಇದು ಆತ್ಮೀಯರೇ, ಸೈಂಟಿಫಿಕ್ ರಿಸರ್ಚ್ ಇದ್ರ ಮೇಲೆ ಆಗಿದೆ. ಇದು ದೈಹಿಕ ಮಾನಸಿಕ ಒಂದು ಬದಲಾವಣೆ ತಗೊಂಡು ಬರುತ್ತೆ. ನೋಡಿ, ನೆಮ್ಮದಿ ಎಲ್ಲಿದೆ ಅಂತ ನಾವು ಹುಡುಕ್ಯಾಡ್ ಸಾಕು ಮಾಡಿದ್ವಿ. ಆಕ್ಚುಲಿ ನೆಮ್ಮದಿ ನಿಮ್ ಒಳಗೆ ಇದೆ. ಆ ನೆಮ್ಮದಿ ಹೋಲ್ಸೇಲ್ನಾಗೆ ವಾಪಸ್ ತಗೊಂಡು ಬರಲಿಕ್ಕೆ ನೀವು ಮಾಡಿದ್ರೆ ನಾವ ಜಪ ನಿಮಗೆ ಜೀವನದಲ್ಲಿ ನೆಮ್ಮದಿ, ನಿಮ್ಮ ಶರೀರ ಮನಸ್ಸಿನಲ್ಲಿ ನೆಮ್ಮದಿ ಹೋಲ್ಸೇಲ್ನಲ್ಲಿ ಸಿಗುತ್ತೆ. ಮಾಡ್ಬೋದಲ್ವಾ? ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಹಿಟ್ಟಾದ ಗೀತೆನ ಕೇಳಿ ಮಜಾ ಮಾಡಿ.

0: engagement with multidisciplinary faculty, and you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at cahed.edu.in. For more information, visit CAHED JNMC Campus, Nehru Nagar, Belagavi or call 0831-244-444, extension 4327.
1: KLE ವಿಶ್ವನಾಥ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.

ಸುಬ್ರಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಆತ್ಮೀಯ ಸ್ನೇಹಿತರೆ. ನಾನು ಕಾರ್ಯಕ್ರಮದ ಈಗ ಬ್ರೇಕ್ ನ ಮುಂಚೆ ಏನೇನೋ ಹೇಳಿದ್ನಲ್ಲ, ಬ್ರೈನ್ ವೇವ್ ಸಿಂಕ್ರೊನೈಸೇಷನ್ ನ್ಯೂರೋಪ್ಲಾಸ್ಟಿಸಿಟಿ ರೆಡ್ಯೂಸ್ ಡಿಫಾಲ್ಟ್ ನೋಡ್ ನೆಟ್ವರ್ಕ್ ಆಕ್ಟಿವಿಟಿ DNN. ಮಂಜು ಏನಿದೆ ಇನ್ನೊಂದು ಹೇಳ್ತಾನೆ ನೋಡ್ರಿ, ವೆಹಿಕಲ್ಸ್ ನರ್ವ್ ಸ್ಟಿಮ್ಯುಲೈಸೇಷನ್, ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್, ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸ್ಟೆಬಿಲಿಟಿ, ಇವೆಲ್ಲ ಇಂಟರ್ನೆಟ್ನಾಗೂ ನಿಮ್ಗೆ ಸಿಗುತ್ತೆ. ಆದರೆ ಉತ್ತಮವಾಗಿ ಸಿಂಪಲ್ ಆಗಿ ಹೇಳ ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಈಗ ನಮ್ಮ ಇವರು ಯಾರು ಹೊರದೇಶಿನ ವೈಜ್ಞಾನಿಕರು ಸೈಂಟಿಸ್ಟ್ ಅವರು ಏನು ಹೇಳ್ತಾ ಇದ್ದಾರೆ, ಹಮ್ಮಿಂಗ್ ಸೌಂಡ್ ಮಾಡಿದರೆ ನಿಮಗೆ BP, ಆ BPನಲ್ಲಿ ಆಗುವ ಒಂದು ಸಮಸ್ಯೆ ಅದರಿಂದ ಒಂದು ಲಾಭ, ನೈಟ್ರಿಕ್ ಆಕ್ಸೈಡ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಈಗ ಹಮ್ಮಿಂಗ್ ಸೌಂಡ್ ಅಂದರೆ ಏನು, ಈಗ ನಾವು ಇದನ್ನು ಮುಂಚಿತವಾಗಿ ನಾವು ಏನು ಮಾಡ್ತಿದ್ವಿ, ಓಂ ಅಂತ ಮಾಡ್ತಿದ್ವಿ, ಅದಲ್ವಾ ಅಲ್ಲೇ ಹಮ್ಮಿಂಗ್ ಸೌಂಡ್ ಬಂತಲ್ವಾ, ಯಾಕೆ ಮಾಡ್ತಾ ಇಲ್ಲ, ನೀವೇ ಟ್ರೈ ಮಾಡಿ. ಈಗ ನಾವು ನೆಕ್ಸ್ಟ್ ನಾನು ಹಾಡು ಹಚ್ಚೋಗಿತ ಮುಂಚೆ ನೀವೇ ಒಂದು ಎರಡು ಮೂರು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಸಿಗುತ್ತೆ ಲಾಭ ಸ್ನೇಹಿತರೆ. ಸೊ ವೇಗಸ್ ನರ್ವ್ಗೆ ಒಳ್ಳೆಯದಾದಂಥ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾನು ಕೇಳಿದೆ. ನನಗೆ ಈ ಎಲ್ಲ ವಿಷಯ ಗೊತ್ತಿತ್ತು ಮುಂಚಿಂದೆ, ವೇಗಸ್ ನರ್ವ್ ಸ್ಟಿಮ್ಯುಲೈಸೇಷನ್ ಇವು ಎಲ್ಲ ವಿಷಯ ನನಗೆ ಮುಂಚಿಂದನೇ ಗೊತ್ತಿತ್ತು. ಆದರೆ ಇದಕ್ಕೆ ಇತ್ತೀಚಿನ ಏನಂತಾರೆ ಜೆನ್ಸಿ ಅಥವಾ ಯುವಕ ಯುವತಿಯರಿಗೆ ಸೈಂಟಿಫಿಕ್ ರಿಸರ್ಚ್ ಬೇಕು, ತಪ್ಪಿಲ್ಲ, ವಿಜ್ಞಾನ ಸತ್ಯ, ಈ ವಿಜ್ಞಾನನೂ ಹೇಳ್ತಾ ಇದೆ. ಈಗಾದರೂ ಮಾಡಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

ನಿಮ್ಮೊಂದಿಗೆ ನಾನು ಸ್ಪೆಷಲ್ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದ ಇವತ್ತಿನ ವಿಷಯ ಸ್ನೇಹಿತರೆ ನಾಮಜಪ. ನನ್ನ ವೇದ ಧ್ವನಿಯ ನಿಮ್ಮೊಂದಿಗೆ ನಾವು ಸ್ಪೆಷಲ್ಸ್ ಗಳಲ್ಲಿ ಚಿತ್ರಮಂದಿರದ ಒಂದು ಉದ್ದೇಶ, ಅದಕ್ಕೆ ಸೈಂಟಿಫಿಕ್ ರಿಸರ್ಚ್ ಕೂಡ ಬಂತು, ನನಗೆ ಬಹಳ ಸಂತೋಷವಾಯಿತು. ಬ್ರೈನ್ ಸೈನ್ಸ್ ಬಿಹೈಂಡ್ ಮಂತ್ರ ಜಪ. ಎಸ್ ರೀ ಸ್ನೇಹಿತರೆ, ನೋಡಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ತಮಗೆ ಇಷ್ಟವಾದ ದೇವರೇ ಮಾಡಿ, ನಾನು ಇದನ್ನೇ ಮಾಡಿ ಅಂತ ಯಾವತ್ತೂ ಹೇಳುವುದಿಲ್ಲ. ಏಕೆಂದರೆ ನಮ್ಮ ಭಾರತ ದೇಶದಲ್ಲಿ ಇಷ್ಟು ದೇವರಿದ್ದಾರೆ, ಇಷ್ಟು ದೇವರ ಹೆಸರಿದೆ, ಆದರೆ ನೀವು ನಂಬೋ ದೇವರು. ನೋಡಿ, ಪ್ರತಿದಿನ ಒಂದು ದಿನ ಇರುತ್ತೆ, ಆ ದಿನದಂದು ನೀವು ಸ್ಟೇಟಸ್ ಹಾಕ್ತೀರ ತಪ್ಪಿಲ್ಲ, ಆದರೆ ಹಾಕಿರೋ ಸ್ಟೇಟಸ್ 24 ತಾಸಿನಲ್ಲಿ ಶಿಕ್ ಅಂತ ಹೋಗುತ್ತೆ, ಆದರೆ ನಿಮ್ಮ ಬಾಯಿಂದ ಅಟ್ಲೀಸ್ಟ್ 24 ಸಲ ಬರಲಿ ಅದೇ ಸ್ಟೇಟಸ್ನ ದೇವರು. ಇದು ಉದ್ದೇಶ ನೋಡ್ರಿ. ಇಲ್ಲೇ ನಿಮಗೆ ಒಂದು ಮಾರ್ಗ ಸಿಕ್ತು, ನೀವು ಇಟ್ಟಿರೋ ಅದೇ ಸ್ಟೇಟಸ್ಸು, ನೀವು ಎಷ್ಟು ಬಾರಿ ನೀವು ನೋಡ್ತೀರಿ ನೋಡ್ರಿ ಅಷ್ಟು ಬಾರಿ ನೀವು ಹೆಸರು ತಗೋಬಹುದು. ದಟ್ ಕ್ಯಾನ್ ಬಿ ಅನದರ್ ವೇ, ಟ್ರೈ ಮಾಡಿ ನೋಡಿ. ಆತ್ಮೀಯರೇ ಕೇಳಿ ಮಜಾ ಮಾಡಿ, ಕೇಳ್ತಾ ಇದ್ದೀರಾ ವೇನು ಧ್ವನಿ, ನಾನು ಬಂದಿರೋ ಫ್ಯಾಮಿಲಿ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

0: ಹಾಗೆ ಅನಿಸ್ತು ನಿಜವಾಗ್ಲೂ.
1: ಅಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಓಡಿಸಿದ್ದಾರೆ.
2: ಅಮ್ಮನ ಆ ಮಠಕ್ಕೆ ಸೇರಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ.
0: ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ.
1: ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯ್ತು ನನಗೆ. ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ.
3: ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂತದ್ದು.
0: ಹಿಂದೆ ಇತ್ತು ಗುರು ಶಿಷ್ಯ ಪರಂಪರ, ಅದೇ ರೀತಿ ಹಾಡು ಇವತ್ತು ನಾವು ಕೇಳಿವೆ ಅಂತ ಹೇಳಿ ಬಹಳ ನಮಗೆ ಖುಷಿಯಾಗಿದೆ.

0: ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ
1: ಎಲ್ಲರಿಗೂ ಎಚ್ಚರ ಮಾಡುತ್ತೆ.
2: ಕನ್ನಡದ ಬಗ್ಗೆ ಇದ್ರೊಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು.
3: ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ. ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೀವಿ.
4: ನನ್ನ ಹಿಂದಿನ ಗುರುವಿನ ನನ್ನ ನೆನಪು ಬಂತು. ಇಟ್ ಹಸ್ ಮೂಡ್ ಮೀ ಅ ಲಾಟ್.
5: ಪ್ರತಿಯೊಂದು ವರ್ಡ್ ಮೀನಿಂಗ್ ಫುಲ್ ಆಗುತ್ತೆ.
6: ಗೂಸ್ ಬಂಪ್ಸ್ ತರ ಆಗುತ್ತೆ.
7: ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ.

ನಿಮ್ಮೊಂದಿಗೆ ನಾನು ಸ್ಪೆಷಲ್ ಕಾರ್ಯಕ್ರಮದೊಂದಿಗೆ ಇವತ್ತಿನ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾನು ಬಂದಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಸ್ಪೆಷಲ್ ಕಾರ್ಯಕ್ರಮದ ಉದ್ದೇಶನೇ ಇದ್ದಿತ್ತು ಅಂದ್ರೆ ಚಿತ್ರಮಂದಿರ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಎಲ್ಲರಲ್ಲಿಯೂ ದೇವರು ನೋಡಿ ಅಥವಾ ಆ ದೇವರ ನಾನು ಜಪಿಸಿ. ನೀವು ಯಾವತ್ತೂ ಕನ್ನಡ ಚಿತ್ರರಂಗದ ಒಂದು ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡ್ತಿರೋ ಆ ಚಿತ್ರದೇ ಆ ದೇವರು ನೀವು ಅದನ್ನ ಮಾಡಿ ಏನು ನಾಮ ಜಪ ಅಥವಾ ಎಲ್ಲರಲ್ಲಿಯೂ ನೋಡಿ ಅಂತ. ಅದ್ರ ಮೇಲೆ ಒಂದು ಸೈಂಟಿಫಿಕ್ ರಿಸರ್ಚ್ ಬಂತು, ಅಲ್ಲಿಂದ ನನಗೆ ಇಷ್ಟು ಸಂತೋಷವಾಯಿತು, ಇದ್ರ ಮೇಲೆ ಕಾರ್ಯಕ್ರಮ ಮಾಡಲೇಬೇಕು ಅಂತ. ಸೊ ಅದಕ್ಕೆ ಮಾಡಿದೆ. ಸೊ ಆತ್ಮೀಯ ಸ್ನೇಹಿತರೆ, ಲಾಭಗಳು ಒಂದಲ್ಲ ಎರಡಲ್ಲ ನೂರಾರಿದವ. ಹೇಳ್ತಾರಲ್ಲ, ಆ ವ್ಯಕ್ತಿ ಯಾರಾದ್ರೂ ತೀರು ಹೋದ್ರೆ ಆ ವ್ಯಕ್ತಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ನೋಡಿ, ತೀರು ಹೋದ ಕೂಡಲೇ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇದ್ದಾಗ ಶಾಂತಿ ಖಂಡಿತ ಸಿಗುತ್ತೆ. ಅದಕ್ಕೆ ಒಂದೇ ಮಾರ್ಗ, ನಾಮಜಪ. ಟ್ರೈ ಮಾಡಿ ನೋಡಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಚು ನಾಟ್ ಪೈ. ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಲಘು ಲಘು ಸಿಗುವುದು ಅದೇ. ಪೈಲ ಏನ ರಾಯಿ ಬಾಬಾ, ನಂತರ ಕಾಯ್ ಪ್ರಜೆ ದಿನಕ್ಕೆ ಹಾತರೆ ಬಾಬಾ, ಜೋಬಿ ತೇಗ ಬಾಬಾ ಕೊತ್ರಾಸ್.

ನೆವು ಖಲ್ಲಾಸ್ ಗುರು ಹಿರಿಯರು ಹೇಳಿರುವ ಮಾತು. ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನ್ ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಗ್ಯಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ಲಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದು ಇಷ್ಟ ಇರುವುದು ಜೀವನ. ಮತ್ತೆ ನಾಲ್ಕು ಮಾಡುವುದು ಕೋಪ ತಾಪ ದ್ವೇಷ. ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ ಸ್ನೇಹಿತರೆ. ಈ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮನೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ? ತುತ್ತನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈಗಳ ಜಾಗ ಸಾಕು, ಆಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ತಮ್ಮ ಕಡೆ. ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳುದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದ್ರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡೋವ, ಸ್ವಂತ ತಂದೆ ತಾಯಿ ಮೇಲೆ ಒದರೇ ಅಂತ ವ್ಯಕ್ತಿ ಮಾತ್ರ ಆಗ್ಲಿಕ್ಕೆ ಹೋಗ್ಬೇಡಿ. ನೆನಪಿರಲಿ, ನನ್ನ ಜೀವನ ಆಗಿರ್ಲಿ ನಿಮ್ ಜೀವನ ಆಗಿರ್ಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳ ಅವ್ರ ನೆನಪಿಟ್ಕೊಂಡು ಕೊರತಿರ್ತಾರು. ನಾನು ಮಂಜುನಾಥ್, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ 12 ಜ್ಯೋತಿರ್ಲಿಂಗಗಳ ಪರಿಚಯ, ಅವುಗಳ ಮಹತ್ವ, ಪೌರಾಣಿಕ ಹಿನ್ನೆಲೆ ಮತ್ತು ವಿಶೇಷತೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಮತ್ತು ಚೇತನಾ ಡಿಎಂ ಅವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM.
1: ಬೋಲೋ ಶ್ರೀ ಓಂಕಾರೇಶ್ವರ ಮಹಾರಾಜ್ ಕೀ ಜೈ. ನಿಮ್ಮೆಲ್ಲರಿಗೂ ಶ್ರಾವಣ ಸೋಮವಾರದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಶಿವನ ಕೃಪೆ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತಾ ಇಂದಿನ ನಮ್ಮ ವಿಶೇಷ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಭಾರತದ ಪುಣ್ಯಭೂಮಿಯಲ್ಲಿ ಶಿವನ ಜ್ಯೋತಿಯ ಸ್ವರೂಪವಾಗಿ ನೆಲೆಸಿರುವ ದ್ವಾದಶ ಜ್ಯೋತಿರ್ಲಿಂಗಗಳ ಮಹಿಮೆ ಅಪಾರ. ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ತನ್ನದೇ ಆದ ಪೌರಾಣಿಕ ಹಿನ್ನೆಲೆ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಅಂತಹ ಪವಿತ್ರ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 4ನೇ ಜ್ಯೋತಿರ್ಲಿಂಗವೆಂದು ಪ್ರಸಿದ್ಧಿಯಾಗಿರುವ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಕುರಿತು ಇಂದು ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಓಂಕಾರೇಶ್ವರ ಎಂಬ ಹೆಸರು ಹೆಂಗೆ ಬಂತು ಅಂತ ನೋಡೋಣ. ಈ ಜ್ಯೋತಿರ್ಲಿಂಗದ ಹಿಂದೆ ಇರುವ ಪೌರಾಣಿಕ ಕಥೆ ಏನು, ವಿಂಧ್ಯ ಪರ್ವತಕ್ಕೂ ಓಂಕಾರೇಶ್ವರಕ್ಕೂ ಇರುವ ಸಂಬಂಧವೇನು ಮತ್ತು ಈ ಪುಣ್ಯಕ್ಷೇತ್ರದ ವಿಶೇಷತೆಗಳೇನು, ಇವೆಲ್ಲವನ್ನು ಇಂದಿನ ಕಾರ್ಯಕ್ರಮಗಳಲ್ಲಿ ತಿಳಿಯೋಣ. ಓಂಕಾರೇಶ್ವರ ಹೆಸರಲ್ಲೇ ಓಂ ಎಂಬ ಪವಿತ್ರ ನಾದ ಅಡಗಿದೆ. ಓಂ ಎಂದರೆ ಪ್ರಣವನಾದ, ಈಶ್ವರ ಎಂದರೆ ಪರಮೇಶ್ವರ. ಹೀಗಾಗಿ ಓಂಕಾರೇಶ್ವರ ಎಂದರೆ ಓಂಕಾರ ಸ್ವರೂಪದಲ್ಲಿ ನೆಲೆಸಿರುವ ಪರಮೇಶ್ವರ. ನರ್ಮದಾ ನದಿ ಇಲ್ಲಿ ಹರಿಯುವ ರೀತಿಯಿಂದ ಮಾಂದಾತ ದ್ವೀಪವು ಓಂ ಆಕಾರವನ್ನು ಹೋಲುತ್ತದೆ ಎಂಬುದು ಈ ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ವಿಶೇಷತೆ. ಇದೇ ಕಾರಣದಿಂದ ಕ್ಷೇತ್ರದ ಪವಿತ್ರತೆ ಇನ್ನಷ್ಟು ಹೆಚ್ಚಾಗಿದೆ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿ ಶ್ರೀ ಓಂಕಾರೇಶ್ವರ್ ಮತ್ತು ಶ್ರೀ ಮಮಲೇಶ್ವರ್ ಎಂಬ ಎರಡು ಪ್ರಮುಖ ಶಿವಕ್ಷೇತ್ರಗಳಿವೆ. ಓಂಕಾರೇಶ್ವರ ದೇವಸ್ಥಾನವು ಮಾಂದಾತ ದ್ವೀಪದಲ್ಲಿದ್ದರೆ ಮಮಲೇಶ್ವರ ದೇವಸ್ಥಾನವು ನರ್ಮದೆಯ ಇನ್ನೊಂದು ದಡದಲ್ಲಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಎಲ್ಲಿ ಬರುತ್ತದೆ ಅಂದರೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 4ನೇ ಜ್ಯೋತಿರ್ಲಿಂಗವೆಂದು ಪ್ರಸಿದ್ಧಿಯಾಗಿರುವ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶ ರಾಜ್ಯದ ಖಂಡ್ವಾ ಜಿಲ್ಲೆಯಲ್ಲಿ ಪವಿತ್ರ ನರ್ಮದಾ ನದಿಯ ತೀರದಲ್ಲಿರುವ ಮಾಂದಾತ ದ್ವೀಪದ ಮೇಲೆ ನೆಲೆಸಿದ ಓಂ ಆಕಾರವನ್ನು ಹೋಲುವ ಈ ಪವಿತ್ರ ದ್ವೀಪದಲ್ಲಿ ನೆಲೆಸಿರುವ ಓಂಕಾರೇಶ್ವರ ಮಹಾದೇವನ ಕ್ಷೇತ್ರವೇ ಶಿವಭಕ್ತರಿಗೆ ಅತ್ಯಂತ ಪವಿತ್ರವಾದ ಯಾತ್ರಾ ಕ್ಷೇತ್ರವಾಗಿದೆ. ಓಂಕಾರೇಶ್ವರ ಹೆಸರಿನ ಅರ್ಥ ಓಂ ಈಶ್ವರ, ಓಂಕಾರೇಶ್ವರ. ಓಂ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಪ್ರಣವ ಮಂತ್ರವಾಗಿದೆ. ಶಿವನು ಓಂಕಾರ ಸ್ವರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆಯಿಂದ ಈ ಕ್ಷೇತ್ರವನ್ನು ಓಂಕಾರೇಶ್ವರ ಎಂದು ಕರೆಯಲಾಗುತ್ತದೆ. ಮಾಂದಾತ ದ್ವೀಪದ ಆಕಾರವು ಓಂನಂತಿರುವುದು ಈ ಕ್ಷೇತ್ರದ

0: ವಿಶೇಷ ಆಕರ್ಷಣೆಯಾಗಿದೆ.
1: ಬಿಲ್ವಾಷ್ಟಕಂ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈ ಬಿಲ್ವ ಪತ್ರೈಶ್ಚ ಹ್ಯಾಚಿದೈ ಕೋಮಲೈ ಶುಭೈ ಶಿವಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ ಅಖಂಡ ಬಿಲ್ವ ಪತ್ರೇಣ ಪೂಜಿತೇ ನಂದಿಕೇಶ್ವರೇ ಶುದ್ಧ್ಯಂತಿ ಸರ್ವ ಪಾಪೇಭ್ಯ ಏಕಬಿಲ್ವಂ ಶಿವಾರ್ಪಣಂ ಸಾಲಗ್ರಾಮ ಶಿಲಾಮೇಕಾಂ ಜಾತು ವಿಪ್ರಾಯ ಯೋ ಪ್ರಯೇತ್ ಸೋಮಯಜ್ಞ ಮಹಾಪುಣ್ಯಂ ಏಕಬಿಲ್ವಂ ಶಿವಾರ್ಪಣಂ ದಂತಿ ಕೋಟಿ ಸಹ ಪ್ರಾಣಿ ವಾಜಪೇಯ ಶತಾನಿ ಚ ಕೋಟಿ ಕನ್ಯ ಮಹಾದಾನಂ ಏಕಬಿಲ್ವಂ ಶಿವಾರ್ಪಣಂ ಪಾರ್ವತ್ಯಾ ಸ್ವೇದ ಸಂಜಾತಂ ಮಹಾದೇವಸ್ಯ ಚ ಪ್ರಿಯಂ ಬಿಲ್ವವೃಕ್ಷಂ ನಮಸ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ ದರ್ಶನಂ ಬಿಲ್ವವೃಕ್ಷಸ್ಯ ಸ್ವಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಾ ಶಿವರೂಪಾಯ ಏಕಬಿಲ್ವಂ ಶಿವಾರ್ಪಣಂ ಬಿಲ್ವಾಷ್ಟಕಮಿದಂ ಪುಣ್ಯಂ ಯಾ ಪಟೇಶ್ಚಿವ ಸನ್ನಿಧೌ ಸರ್ವ ಪಾಪ ವಿನಿರ್ಮುಕ್ತ ಶಿವಲೋಕಮವಾಪ್ನುಯಾತ್ ಇದಿ ಬಿಲ್ವಾಷ್ಟಕಂ.
0: ಇನ್ನು ಪೌರಾಣಿಕ ಕಥೆ ಮತ್ತು ವಿಂಧ್ಯ ಪರ್ವತದ ತಪಸ್ಸಿನ ಬಗ್ಗೆ ತಿಳಿಯೋಣ. ಓಂಕಾರೇಶ್ವರದ ಅತ್ಯಂತ ಪ್ರಸಿದ್ಧ ಪೌರಾಣಿಕ ಕಥೆ ವಿಂಧ್ಯ ಪರ್ವತಕ್ಕೆ ಸಂಬಂಧಿಸಿದೆ. ಒಂದು ಕಾಲದಲ್ಲಿ ವಿಂಧ್ಯ ಪರ್ವತಕ್ಕೆ ತಾನು ಮೇರು ಪರ್ವತಕ್ಕಿಂತ ಶ್ರೇಷ್ಠನಾಗಬೇಕು ಎಂಬ ಆಸೆ ಉಂಟಾಯಿತು. ಅದಕ್ಕಾಗಿ ವಿಂಧ್ಯನು ಶಿವನನ್ನು ಪ್ರಸನ್ನಗೊಳಿಸಲು ಬಹಳ ಕಠಿಣವಾದ ತಪಸ್ಸನ್ನು ಮಾಡಿದನು. ಅವನು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜೆ ಮತ್ತು ತಪಸ್ಸು ಮಾಡುತ್ತಾ ಶಿವನನ್ನು ಆರಾಧಿಸುತ್ತಿದ್ದನು. ವಿಂಧ್ಯನ ಕಠಿಣ ತಪಸ್ಸಿಗೆ ಸಂತುಷ್ಟನಾದ ಭಗವಾನ್ ಶಿವನು ಪ್ರತ್ಯಕ್ಷನಾಗಿ ಅವನಿಗೆ ವರವನ್ನು ನೀಡಿದನು. ಆ ಸಂದರ್ಭದಲ್ಲಿ ದೇವತೆಗಳು ಮತ್ತು ಋಷಿಮುನಿಗಳು ಶಿವನನ್ನು ಪ್ರಾರ್ಥಿಸಿ, ಪ್ರಭು, ನೀನು ಈ ಪವಿತ್ರ ಸ್ಥಳದಲ್ಲಿಯೇ ಸದಾಕಾಲ ನೆಲೆಸಬೇಕು ಎಂದು ಬೇಡಿಕೊಂಡರು. ಭಕ್ತರ ಪ್ರಾರ್ಥನೆಯನ್ನು ಸ್ವೀಕರಿಸಿದ ಶಿವನು ಇಲ್ಲಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ನೆಲೆಸಿದನು ಎಂಬುದು ಸ್ಥಳ ಪುರಾಣದ ಪ್ರಮುಖ ಕಥೆಯಾಗಿದೆ. ಓಂಕಾರೇಶ್ವರ ಮತ್ತು ಮಮಲೇಶ್ವರ. ಸ್ಥಳ ಪುರಾಣದ ಪ್ರಕಾರ ಶಿವನ ದಿವ್ಯ ಸ್ವರೂಪವು ಎರಡು ರೂಪದಲ್ಲಿ ಪ್ರಸಿದ್ಧವಾಯಿತು. ಒಂದು ಓಂಕಾರೇಶ್ವರ ಮಾಂದಾತ್ ದ್ವೀಪದ ಮೇಲೆ, ಇನ್ನು ಎರಡನೇದ್ದು ಮಮಲೇಶ್ವರ ಅಥವಾ ಅಮಲೇಶ್ವರ ನರ್ಮದೆಯ ಇನ್ನೊಂದು ದಡದಲ್ಲಿ. ಆದ್ದರಿಂದ ಓಂಕಾರೇಶ್ವರಕ್ಕೆ ಹೋಗುವ ಭಕ್ತರು ಎರಡೂ ದೇವಸ್ಥಾನಗಳ ದರ್ಶನ ಮಾಡುವುದು ಅತ್ಯಂತ ಮಹತ್ವದ್ದು ಎಂದು ಪರಂಪರೆಯಲ್ಲಿ ಪರಿಗಣಿಸುತ್ತಾರೆ. ಖಾಂಡ್ವಾ ಜಿಲ್ಲಾಡಳಿತ ಅಧಿಕೃತ ಮಾಹಿತಿಯು ಎರಡೂ ಶಿವಲಿಂಗಗಳಿಗೆ ಸಮಾನ ಧಾರ್ಮಿಕ ಸ್ಥಾನವಿದೆ ಎಂದು ಹೇಳಲಾಗುತ್ತದೆ. ಇನ್ನು ರಾಜ ಮಾಂದಾತನ ಕಥೆ ಕೇಳೋಣ. ಇನ್ನೊಂದು ಪ್ರಮುಖ ಪರಂಪರೆಯ ಕಥೆ ಸೂರ್ಯವಂಶದ ರಾಜ ಮಾಂದಾತನಿಗೆ ಸಂಬಂಧಿಸಿದೆ. ರಾಜ ಮಾಂದಾತನು ಶಿವನ ಪರಮ ಭಕ್ತನಾಗಿದ್ದನು. ಈ ಪ್ರದೇಶದಲ್ಲಿ ಅವನು ಶಿವನನ್ನು ಆರಾಧಿಸಿ ತಪಸ್ಸು ಮಾಡಿದನೆಂದು ನಂಬಲಾಗಿದೆ. ಅವನ ಹೆಸರಿನಿಂದಲೇ ಈ ದ್ವೀಪಕ್ಕೆ ಮಾಂದಾತ ಎಂಬ ಹೆಸರು ಬಂದಿತ್ತು ಎಂದು ಸ್ಥಳೀಯ ಪರಂಪರೆಯಲ್ಲಿ ಹೇಳಲಾಗುತ್ತದೆ. ಹೀಗಾಗಿ ಈ ಸ್ಥಳವನ್ನು ಮಾಂದಾತ ದ್ವೀಪ ಅಥವಾ ಶಿವಪುರಿ ಮತ್ತು ಓಂಕಾರ ಪರ್ವತ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಇನ್ನು ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಆಧ್ಯಾತ್ಮಿಕ ಮಹತ್ವವನ್ನು ತಿಳಿಯೋಣ. ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ಶಿವನ ಧ್ಯಾನ ಮತ್ತು ಜಪಕ್ಕೆ ಅತ್ಯಂತ ಪವಿತ್ರ ಕ್ಷೇತ್ರ ಎಂದು ತಿಳಿಯಲಾಗಿದೆ. ನರ್ಮದಾ ತೀರದಲ್ಲಿ ಪೂಜೆ ಮಾಡುವುದರಿಂದ ವಿಶೇಷ ಪುಣ್ಯ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಮನಸ್ಸಿನ ಶಾಂತಿ ಮತ್ತು ಆಧ್ಯಾತ್ಮಿಕ ಏಕಾಗ್ರತೆಗೆ ಕ್ಷೇತ್ರ ಸಹಾಯಕ ಎಂದು ಭಕ್ತರು ಅನುಭವಿಸುತ್ತಾರೆ. ಶಿವನಿಗೆ ಜಲಾಭಿಷೇಕ, ರುದ್ರಾಭಿಷೇಕ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ನರ್ಮದಾ ಪರಿಕ್ರಮೆ ಮತ್ತು ಓಂಕಾರೇಶ್ವರ ದರ್ಶನವನ್ನು ಅತ್ಯಂತ ಪುಣ್ಯಕರ ಯಾತ್ರೆ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ನರ್ಮದಾ ನದಿಯ ವಿಶೇಷವೆಂದರೆ ಓಂಕಾರೇಶ್ವರ ಮತ್ತೊಂದು ದೊಡ್ಡ ವಿಶೇಷತೆಯಾಗಿದೆ. ಇಲ್ಲಿ ನರ್ಮದಾ ಮತ್ತು ಕಾವೇರಿ ನದಿಗಳ ಸಂಗಮವಿದೆ ಎಂದು ಕ್ಷೇತ್ರದ ಅಧಿಕೃತ ಮಾಹಿತಿಯಲ್ಲೂ ಉಲ್ಲೇಖವಾಗಿದೆ. ನರ್ಮದಾ ತೀರದಲ್ಲಿ ಕುಳಿತು ಓಂ ನಮಃ ಶಿವಾಯ ಜಪ ಮಾಡುವುದು, ನರ್ಮದಾ ಆರತಿ ನೋಡುವುದು ಮತ್ತು ಮತ್ತು ಶಿವನ ದರ್ಶನ ಮಾಡುವುದು ಭಕ್ತರಿಗೆ ಅತ್ಯಂತ ಪವಿತ್ರ ಅನುಭವವಾಗುತ್ತದೆ. ಇನ್ನ ದೇವಸ್ಥಾನದ ವಿಶೇಷತೆ ಎಂದರೆ ಓಂಕಾರೇಶ್ವರ ದೇವಸ್ಥಾನವು ಪ್ರಾಚೀನ ಉತ್ತರ ಭಾರತೀಯ ವಾಸ್ತು ಶೈಲಿಯ ಸುಂದರ ಉದಾಹರಣೆಯಾಗಿದೆ. ದೇವಸ್ಥಾನದ ಒಳಗೆ ಸುಮಾರು 14 ಅಡಿ ಎತ್ತರದ ಸಭಾಮಂಟಪ ಮತ್ತು 60 ಕಂಬಗಳಿರುವ ರಚನೆ ಇದೆ. ದೇವಸ್ಥಾನವು 5 ಹಂತಗಳ ವಾಸ್ತುವಿನ್ಯಾಸವನ್ನು ಹೊಂದಿದೆ ಎಂದು ಮಧ್ಯಪ್ರದೇಶದ ಪ್ರವಾಸೋದ್ಯಮ ತಿಳಿಸುತ್ತದೆ. ಇನ್ನು ಇಲ್ಲಿ ನೋಡಬಹುದಾದ ಪ್ರಮುಖ ಸ್ಥಳಗಳು ಯಾವುವು ಎಂದರೆ ಶ್ರೀ ಓಂಕಾರೇಶ್ವರ ದೇವಸ್ಥಾನ ಮತ್ತು ಶ್ರೀ ಮಮಲೇಶ್ವರ ದೇವಸ್ಥಾನ, ಸಿದ್ಧನಾಥ ದೇವಸ್ಥಾನ, ಗೌರಿ ಸೋಮನಾಥ ದೇವಸ್ಥಾನ, ಗೋವಿಂದಜಿಯ ಗುಹೆ, ನರ್ಮದಾ ಘಾಟ್, ಏಕಾತಧಾಮ. ಇನ್ನು ವಿಶೇಷ ಪೂಜೆಗಳು ಯಾವ್ಯಾವೆಂದರೆ ದೇವಸ್ಥಾನದ ಟ್ರಸ್ಟ್ ವಿವಿಧ ಪೂಜೆ, ಅಭಿಷೇಕ, ಜಪ ಮತ್ತು ಭೋಗ ಸೇವೆಗಳನ್ನು ಒದಗಿಸುತ್ತದೆ. ಅದರಲ್ಲಿ ಪ್ರಮುಖವಾಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಸೇವೆ ಇದೆ, ರುದ್ರಾಭಿಷೇಕ ಸೇವೆ ಇದೆ, ಶಿವನಿಗೆ ಮಂತ್ರೋಪಚಾರಣೆಯೊಂದಿಗೆ ಅಭಿಷೇಕ ಮಾಡುವ ವಿಶೇಷ ಪೂಜೆನೂ ಇದೆ. ಜಪ ಸೇವೆಗಳು, ವಿವಿಧ ಸಂಕಲ್ಪಗಳಿಗಾಗಿ ಜಪ ಸೇವೆಯನ್ನು ಬುಕ್ ಮಾಡಬಹುದು. ಪವಿತ್ರ ನರ್ಮದಾ ನದಿಗೆ ವಿಶೇಷವಾದ ಪೂಜೆ ಇದೆ. ಶಯನ ಶೃಂಗಾರ, ಆರತಿ, ಸಂಜೆಯ ನಂತರ ನಡೆಯುವ ವಿಶೇಷ ದರ್ಶನ ಮತ್ತು ಆರತಿಯೂ ಇದೆ. ದೇವಸ್ಥಾನದ ಅಧಿಕೃತ ಮಾಹಿತಿ ಪ್ರಕಾರ ಪೂಜೆ ಮತ್ತು ಅಭಿಷೇಕಗಳನ್ನು ಅಧಿಕೃತ ದೇವಸ್ಥಾನ ಪುರೋಹಿತರಿಂದಲೇ ಮಾಡಿಸಬೇಕಾಗುತ್ತದೆ. ದೇವಸ್ಥಾನದ ಕಚೇರಿ ಅಥವಾ ಅಧಿಕೃತ ಆನ್ಲೈನ್ ವ್ಯವಸ್ಥೆ ಕೂಡ ನೀವು ಬುಕ್ ಮಾಡ್ಕೋಬಹುದು. ಇನ್ನು ದರ್ಶನದ ಸಮಯ ನೋಡಬೇಕಾದರೆ ಅಧಿಕೃತ ದೇವಸ್ಥಾನದ ಪ್ರಸ್ತುತಿಯ ವೇಳಾಪಟ್ಟಿ ಪ್ರಕಾರ ಸಮಯ ಮತ್ತು ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 4:30 to 5:00 ಮಂಗಳ ಆರತಿ ಮತ್ತು ಭೋಗವಿರುತ್ತದೆ ಓಂಕಾರೇಶ್ವರನಿಗೆ. ಆಮೇಲೆ 5:00 to 12:20 ಮಂಗಳ ದರ್ಶನವಿರುತ್ತದೆ. 12:20 to 1:15 ಮಧ್ಯಾಹ್ನದ ಭೋಗ ಮತ್ತು ದರ್ಶನವಿರುತ್ತದೆ. 1:15 to 4:00 ಮಧ್ಯಾಹ್ನದ ದರ್ಶನವಿರುತ್ತದೆ. 4:00 to 4:30 ಸಂಜೆಯ ಶೃಂಗಾರ ಅಂತ ದರ್ಶನವಿರುತ್ತದೆ. 4:30 to 9:30 ಶೃಂಗಾರ ದರ್ಶನ ಎಂಬ ಪೂಜೆ ಇರುತ್ತದೆ. ಆಮೇಲೆ ರಾತ್ರಿ 9:30 to 10:00 ಶಯನ ಆರತಿ ಇರುತ್ತದೆ. ಆಮೇಲೆ 10:00 to 10:30 ಶಯನ ದರ್ಶನ ಇರುತ್ತದೆ.

ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ

ಇನ್ನು ನಾವು ಓಂಕಾರೇಶ್ವರದ ಒಂದು ಭಾಗವಾದ ನರ್ಮದಾ ಪರಿಕ್ರಮವನ್ನು ನೋಡಿಕೊಂಡು ಬರೋಣ. ನರ್ಮದಾ ಪರಿಕ್ರಮ ಒಂದು ಆಧ್ಯಾತ್ಮಿಕ ಮತ್ತು ಜೀವನ ಬದಲಿಸುವ ಯಾತ್ರೆಯಾಗಿದೆ. ನರ್ಮದಾ ಪರಿಕ್ರಮ ಎಂಬುದು ಭಾರತದ ಅತ್ಯಂತ ಪವಿತ್ರ ಹಾಗೂ ಕಠಿಣವಾದ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಒಂದಾಗಿದೆ. ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಿಯುವ ಜೀವ ನದಿ ನರ್ಮದಾ ನದಿಯನ್ನು ಪೂರ್ಣವಾಗಿ ಸುತ್ತುವರೆದು ಪ್ರದಕ್ಷಿಣೆ ಹಾಕುವುದೇ ನರ್ಮದಾ ಪರಿಕ್ರಮ ಆಗಿದೆ. ಇನ್ನು ಪರಿಕ್ರಮದ ಮುಖ್ಯ ನಿಯಮಗಳು ಹಾಗೂ ಹಾದಿ ನೋಡುವುದಾದರೆ, ನರ್ಮದೆಯ ಪವಿತ್ರತೆ. ಯಾತ್ರೆಯ ಸಮಯದಲ್ಲಿ ನರ್ಮದಾ ನದಿಯನ್ನು ಎಂದಿಗೂ ದಾಟಬಾರದು. ನದಿಯು ಯಾವಾಗಲೂ ಯಾತ್ರಿಕನ ಬಲಬದಿಯಲ್ಲಿ ಇರಬೇಕು ಎಂದು ನಿಯಮಗಳಿವೆ. ಪ್ರಾರಂಭ ಮತ್ತು ಅಂತ್ಯ. ಸಾಮಾನ್ಯವಾಗಿ ಯಾತ್ರೆಯನ್ನು ಮಧ್ಯಪ್ರದೇಶದ ನಮ್ಮ ಅಮರ್ಕಂಟಕ್ ಅಂದ್ರೆ ಇದು ನರ್ಮದಾ ನದಿಯ ಉಗಮಸ್ಥಾನ ಅಥವಾ ಓಂಕಾರೇಶ್ವರದಿಂದ ಪ್ರಾರಂಭಿಸಿ ಮತ್ತೆ ಬಂದು ಅದೇ ಸ್ಥಳದಲ್ಲಿ ಪೂರ್ಣಗೊಳಿಸಲಾಗುತ್ತದೆ. ಇನ್ನು ಸಮಯ ನೋಡಬೇಕಂದ್ರೆ ಕಾಲ್ನಡಿಗೆಯಲ್ಲಿ ಈ ಯಾತ್ರೆ ಸಂಪೂರ್ಣಗೊಳಿಸಲು ಸುಮಾರು 3 ತಿಂಗಳು 13 ದಿನಗಳು ಅಂದರೆ 108 ದಿನಗಳು ಬೇಕಾಗುತ್ತದೆ. ಕೆಲವರು ವಾಹನದ ಮೂಲಕ 10-15 ದಿನಗಳಲ್ಲಿಯೂ ಪೂರ್ಣಗೊಳಿಸುತ್ತಾರೆ. ಇನ್ನು ಇದರ ಒಟ್ಟು ದೂರ ನೋಡಬೇಕಂದ್ರೆ ಇದು ಸುಮಾರು 3,250 ಕಿಲೋಮೀಟರ್ದಿಂದ 3,500 ಕಿಲೋಮೀಟರ್ಗಳಷ್ಟು ಬೃಹತ್ ಹಾದಿಯಾಗಿದೆ. ಇನ್ನು ಪರಿಕ್ರಮದ ಆಧ್ಯಾತ್ಮಿಕ ಮಹತ್ವ ನೋಡಬೇಕಂದರೆ, ಶಿವ ಸ್ವರೂಪಿ ನದಿ ಸನಾತನ ಧರ್ಮದ ನಂಬಿಕೆಯಂತೆ ನರ್ಮದಾ ನದಿಯ ಪ್ರತಿಯೊಂದು ಕಲ್ಲು ಕೂಡ ಶಿವಲಿಂಗ ಎಂದು ಭಾವಿಸಲಾಗುತ್ತದೆ. ಮನಃಶಾಂತಿ ಮತ್ತು ವೈರಾಗ್ಯ. ಈ ಕಠಿಣ ಪಯಣವು ಮನುಷ್ಯನಲ್ಲಿರುವ ಅಹಂಕಾರವನ್ನು ಕಳೆದು ಸಹನೆ, ಭಕ್ತಿ ಮತ್ತು ಸರಳ ಜೀವನವನ್ನು ಕಲಿಸಿಕೊಡುತ್ತದೆ ಎಂದು ಇಲ್ಲಿಯ ಭಕ್ತರ ನಂಬಿಕೆಯಾಗಿದೆ. ಸ್ಥಳೀಯರ ಆತಿಥ್ಯ. ಇನ್ನು ನರ್ಮದಾ ನದಿಯ ಪರಿಕ್ರಮ ಮಾಡುವ ಯಾತ್ರಿಕರು, ನರ್ಮದಾ ತೀರದ ಶೇಕಡ 90% ಗ್ರಾಮಸ್ಥರು ಪರಿಕ್ರಮವಾಸಿಗಳನ್ನು ದೇವರೆಂದು ಭಾವಿಸುತ್ತಾರೆ. ಉಚಿತವಾಗಿ ಆಹಾರ ಮತ್ತು ವಸತಿಯ ಸೌಕರ್ಯಗಳನ್ನು ನೀಡುತ್ತಾರೆ. ಇನ್ನು ನರ್ಮದಾ ನದಿಯ ಬೋಟಿಂಗ್ ಮತ್ತು ನರ್ಮದೇಶ್ವರ ಶಿವಲಿಂಗದ ಬಗ್ಗೆ ತಿಳಿಯೋಣ. ಓಂಕಾರೇಶ್ವರಕ್ಕೆ ಭೇಟಿ ನೀಡಿದಾಗ ಪವಿತ್ರ ನರ್ಮದಾ ನದಿಯಲ್ಲಿ ಬೋಟಿಂಗ್ ಮಾಡುವ ಅನುಭವವು ಭಕ್ತರಿಗೆ ವಿಶೇಷವಾಗಿರುತ್ತದೆ. ನರ್ಮದಾ ನದಿಯ ನೀರಿನ ಮಧ್ಯದಿಂದ ಓಂಕಾರೇಶ್ವರನ ಮಾಂದಾತಾ ದ್ವೀಪ ದೇವಸ್ಥಾನಗಳು ಮತ್ತು ನದಿಯ ಸುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಬಹುದು. ನರ್ಮದಾ ನದಿಯ ಘಾಟ್ನಲ್ಲಿ ಸುರಕ್ಷತೆಗಾಗಿ ರೇಲಿಂಗ್ ಮತ್ತು ಸುರಕ್ಷತಾ ದೋಣಿಯ ವ್ಯವಸ್ಥೆ ಕೂಡ ಇದೆ. ಇನ್ನು ನರ್ಮದಾ ನದಿಯ ಮತ್ತೊಂದು ಅದ್ಭುತ ವಿಶೇಷ ಎಂದರೆ ಇಲ್ಲಿ ದೊರೆಯುವ ನಯವಾದ ಅಂಡಾಕಾರದ ಶಿವಲಿಂಗ ಆಕಾರದ ಕಲ್ಲುಗಳು. ಇವುಗಳನ್ನು ನರ್ಮದೇಶ್ವರ ಶಿವಲಿಂಗ ಅಥವಾ ಭಾನಲಿಂಗ ಎಂದನ್ನು ಕರೆಯಲಾಗುತ್ತದೆ. ನರ್ಮದಾ ನದಿಯ ತಳದಲ್ಲಿ ಸಿಗುವ ಈ ಕಲ್ಲುಗಳನ್ನು ಭಕ್ತರು ಶಿವನ ಸ್ವರೂಪವೆಂದು ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಾರೆ. ನರ್ಮದಾಕ್ಕೆ ಕಂಕರ್ ಉಟೇ ಶಂಕರ್ ಎಂಬ ಪ್ರಸಿದ್ಧ ಮಾತಿನ ಅರ್ಥವು ನರ್ಮದೆಯ ಕಲ್ಲುಗಳಲ್ಲಿಯೇ ಶಂಕರ್ನ ಸ್ವರೂಪವಿದೆ ಎಂಬ ನಂಬಿಕೆಯನ್ನು ಸೂಚಿಸುತ್ತದೆ. ಇನ್ನು ಓಂಕಾರೇಶ್ವರ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ತಿಳಿಯೋಣ. ಓಂಕಾರೇಶ್ವರ ದೇವಸ್ಥಾನವು ಉತ್ತರ ಭಾರತದ ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಅತ್ಯಂತ ಸುಂದರವಾದ ಪ್ರಾಚೀನ ದೇವಾಲಯವಾಗಿದೆ. ದೇವಸ್ಥಾನದ ಮೇಲ್ಭಾಗದಲ್ಲಿ ಎತ್ತರವಾದ ಶಿಖರವಿದ್ದು ಕಲ್ಲಿನ ಪದರಗಳನ್ನು ಒಂದರ ಮೇಲೊಂದು ಜೋಡಿಸಿ ನಿರ್ಮಿಸಿರುವುದು ಇಲ್ಲಿನ ವಿಶೇಷತೆಯಾಗಿದೆ. ದೇವಸ್ಥಾನದ ಗುಡಿಯು ಹಳೆಯ ನಿರ್ಮಾಣ ಶೈಲಿಯ ಅನ್ನು ಹೊಂದಿದೆ. ಅದರ ಮೇಲಿನ ಗುಮ್ಮಟವು ಕಲ್ಲಿನ ಪದರಗಳಿಂದ ನಿರ್ಮಿಸಲಾಗಿದೆ. ದೇವಸ್ಥಾನದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಸುಮಾರು 14 ಅಡಿ ಎತ್ತರದ ವಿಶಾಲವಾದ ಸಭಾಮಂಟಪ. ಈ ಸಭಾಮಂಟಪವನ್ನು ಸುಮಾರು 60 ಬೃಹತ್ ಕಲ್ಲಿನ ಕಂಬಗಳು ಹಿಡಿದಿಟ್ಟಿವೆ. ಈ ಕಂಬಗಳ ಮೇಲೆ ಸುಂದರವಾದ ಕೆತ್ತನೆಗಳಿರುವುದು ದೇವಸ್ಥಾನದ ಶಿಲ್ಪಕಲೆಯ ವಿಶೇಷತೆಯಾಗಿದೆ. ಇನ್ನೊಂದು ವಿಶೇಷವೆಂದರೆ ದೇವಸ್ಥಾನವು 5 ಅಂತಸ್ತುಗಳನ್ನು ಹೊಂದಿದ್ದು ಪ್ರತಿಯೊಂದು ಅಂತಸ್ತಿನಲ್ಲೂ ಪ್ರತ್ಯೇಕ ದೇವತಾ ಸನ್ನಿಧಿಗಳಿವೆ. ಕೆಳಭಾಗದಲ್ಲಿ ಶ್ರೀ ಓಂಕಾರೇಶ್ವರನ ಸನ್ನಿಧಿ ಇದ್ದು ಮೇಲಿನ ಅಂತಸ್ತುಗಳಲ್ಲಿ ಮಹಾಕಾಲೇಶ್ವರ್, ಸಿದ್ಧನಾಥ, ಗುಪ್ತೇಶ್ವರ ಮತ್ತು ಧ್ವಜಾಧಾರಿ ದೇವರ ಸನ್ನಿಧಿಗಳು ಇರುವುದಾಗಿ ದೇವಸ್ಥಾನದ ಅಧಿಕೃತ ಮಾಹಿತಿಗಳು ತಿಳಿಯುತ್ತವೆ. ಹೀಗಾಗಿ ನರ್ಮದಾ ನದಿಯ ದಡದಲ್ಲಿರುವ ಮಾಂದಾತಾ ದ್ವೀಪ
ಪ್ರಾಚೀನ ಕಲ್ಲಿನ ನಿರ್ಮಾಣ, ಎತ್ತರವಾದ ಶಿಖರ, 60 ಕೆತ್ತನೆಯ ಕಂಬಗಳ ಸಭಾಮಂಟಪ ಮತ್ತು 5 ಅಂತಸ್ತುಗಳ ದೇವಾಲಯ ಇವೆಲ್ಲವೂ ಸೇರಿ ಓಂಕಾರೇಶ್ವರ ದೇವಸ್ಥಾನಕ್ಕೆ ವಿಶಿಷ್ಟವಾದ ಆಧ್ಯಾತ್ಮಿಕ ಹಾಗೂ ವಾಸ್ತುಶಿಲ್ಪದ ಸೌಂದರ್ಯವನ್ನು ನೀಡಿವೆ.

ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ? ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ

ಇನ್ನ ಓಂಕಾರೇಶ್ವರಕ್ಕೆ ಹೇಗೆ ಹೋಗಬಹುದು ಎಂದು ತಿಳಿಯೋಣ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ನೀವು ಉಜ್ಜಯಿನಿಗೆ ಭೇಟಿ ನೀಡುತ್ತಿದ್ದರೆ ಅಲ್ಲಿಂದ ಶ್ರೀ ಓಂಕಾರೇಶ್ವರ ಮಹಾದೇವನ ದರ್ಶನವನ್ನು ಮಾಡಬಹುದು. ಉಜ್ಜಯಿನಿಯಿಂದ ಓಂಕಾರೇಶ್ವರಕ್ಕೆ ರಸ್ತೆ ಮಾರ್ಗವಾಗಿ ಸುಮಾರು 140 ಕಿಲೋಮೀಟರ್ ದೂರವಿದ್ದು ಬಸ್, ಕ್ಯಾಬ್ ಅಥವಾ ಸ್ವಂತ ವಾಹನದ ಮೂಲಕ ಸುಲಭವಾಗಿ ತಲುಪಬಹುದು. ಹೀಗಾಗಿ ಒಂದೇ ಯಾತ್ರೆಯಲ್ಲಿ ಮಧ್ಯಪ್ರದೇಶದ 2 ಜ್ಯೋತಿರ್ಲಿಂಗಗಳಾದ ಶ್ರೀ ಮಹಾಕಾಲೇಶ್ವರ ಮತ್ತು ಓಂಕಾರೇಶ್ವರನ ದರ್ಶನ ಪಡೆಯುವ ಸೌಭಾಗ್ಯ ಭಕ್ತರಿಗೆ ದೊರೆಯುತ್ತದೆ. ಮಧ್ಯಪ್ರದೇಶದ ಪ್ರವಾಸೋದ್ಯಮದ ಮಾಹಿತಿ ಪ್ರಕಾರ ಉಜ್ಜಯಿನ್ ಮತ್ತು ಓಂಕಾರೇಶ್ವರ ನಡುವೆ ನಿಯಮಿತ ಬಸ್ ಮತ್ತು ಕ್ಯಾಬ್ನ ಸಂಪರ್ಕವೂ ಇದೆ. ಇವತ್ತು ನಾವು ನಮ್ಮ ಮನಸ್ಸಿನಲ್ಲಿಯೇ ಒಂದು ಪವಿತ್ರ ಯಾತ್ರೆ ಮಾಡಿಕೊಂಡು ಬಂದ್ವಿ. ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯ ಪವಿತ್ರ ನರ್ಮದಾ ತಾಯಿಯ ಮಡಿಲಿನಲ್ಲಿ ಓಂ ಆಕಾರದ ಮಾಂದಾತಾ ದ್ವೀಪದ ಮೇಲೆ ನೆಲೆಸಿರುವ ಶ್ರೀ ಓಂಕಾರೇಶ್ವರ ಮಹಾದೇವನ ದರ್ಶನ ಮಾಡಿಕೊಂಡು ಬಂದ್ವಿ. ಓಂಕಾರೇಶ್ವರಕ್ಕೆ ಹೋಗೋದು ಅಂದ್ರೆ ಬರೀ ಒಂದು ದೇವಸ್ಥಾನ ನೋಡ್ಕೊಂಡು ಬರೋದು ಅಲ್ಲ, ಅದು ನಮ್ಮ ಮನಸ್ಸನ್ನೇ ಒಂದು ಸಲ ನಾವೇ ನೋಡ್ಕೊಳ್ಳೋ ಒಂದು ಅವಕಾಶ. ನಮ್ಮ ನರ್ಮದಾ ತಾಯಿಯ ಶಾಂತವಾದ ಹರಿವು, ದೇವಸ್ಥಾನದ ಗಂಟೆಗಳನ್ನಾದ ಓಂ ನಮ ಶಿವಾಯ್ ಅನ್ನೋ ಮಂತ್ರದ ಧ್ವನಿ ಇವೆಲ್ಲ ಸೇರಿ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಕೊಡ್ತಾವ. ಅಲ್ಲಿ ಮಹಾದೇವನ ದರ್ಶನ ಮಾಡಿಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿರುವ ಚಿಂತೆ, ನೋವು, ಕಷ್ಟಗಳೆಲ್ಲ ಅವನ ಪಾದಕ್ಕೆ ಒಪ್ಪಿಸಿ ಬರೋಣ. ಮಹಾದೇವ, ನಮ್ಮ ಕೈಯಲ್ಲಿ ಆಗಿರೋದು ನೀನು ನೋಡ್ಕೊ, ನಮ್ಮ ಮನೆ ಮನಸ್ಸಿಗೆ ನೆಮ್ಮದಿ ಕೊಡು ಅಂತ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ನರ್ಮದಾ ತಾಯಿಯ ದರ್ಶನ ಮಾಡಿಕೊಂಡು ಮಮಲೇಶ್ವರ ದರ್ಶನ ಪಡೆದು ಸಾಧ್ಯವಾದರೆ ಪರಿಕ್ರಮ ಮಾಡಿಕೊಂಡು ಅಲ್ಲಿನ ಪವಿತ್ರ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆಯೋದು ಇವೆಲ್ಲ ನಮ್ಮ ಜೀವನದಲ್ಲಿ ಮರೆಯಲಾಗದ ಅನುಭವ ಕೊಡ್ತಾವ್ರಿ. ಮಹಾದೇವನ ದರ್ಶನ ಮುಗಿಸಿಕೊಂಡು ನಾವು ಮನೆಗೆ ವಾಪಸ್ ಬರುವಾಗ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಪರವಾಗಿಲ್ಲ, ಮನಸ್ಸಿನಲ್ಲಿ ಒಂದು ನಂಬಿಕೆ ಇರಬೇಕು, ನಮ್ಮ ಜೊತೆ ಓಂಕಾರೇಶ್ವರ ಮಹಾದೇವ ಇದ್ದಾನೆ ಅನ್ನೋ ನಂಬಿಕೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಏಳು ಬೀಳು ಬಂದರೂ ಮಹಾ

ಎಲ್ಲೂ ಮಹಾದೇವನ ಕೃಪೆ ಬೆಳಕು ಸದಾ ಇರಲಿ. ಇಷ್ಟರೊಂದಿಗೆ ಇವತ್ತಿನ ನಮ್ಮ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಪವಿತ್ರ ಯಾತ್ರೆಯ ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಿಮ್ಮೆಲ್ಲರ ಮೇಲೂ ಓಂಕಾರೇಶ್ವರ ಮಹಾದೇವನ ಆಶೀರ್ವಾದ ಇರಲಿ. ಶ್ರೀ ಓಂಕಾರೇಶ್ವರ ಮಹಾರಾಜ ಕೀ ಜೈ. ಹರ್ ಹರ್ ಮಹಾದೇವ್.

ಇದುವರೆಗೂ ಪ್ರಸಾರವಾಯಿತು ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ವಿಶೇಷ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮೊದಲನೇ ಗೀತೆ. ಒಂದು ಸಂಜೆಗೆ ಗಾಯಕರು ದಿವ್ಯ ರಾಘವನ್ ಆಲ್ಬಮ್ ಭಾವಲೋಕ ಹಾಡಿನ ಕೇಳಿ ಆನಂದ.

ಕಾರ್ಯಕ್ರಮದ ಮುಂದಿನ ಗೀತೆ ನೆನಪು ಬಂದರೆ. ಗಾಯಕರು ಅರ್ಚನಾ ಉಡುಪ, ಆಲ್ಬಂ ಭಾವಲೋಕ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಹೇಳು ಗೆಳತಿ. ಗಾಯಕರು ವಿಶ್ವಾಸ್ ವಿ ವಶಿಷ್ಠ. ಆಲ್ಬಂ ಭಾವಲೋಕ. ಹಾಡನ್ನ ಕೇಳಿ ಆನಂದಿಸಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಅಮ್ಮ ನಿನ್ನ. ಗಾಯಕರು ಎಂ ಡಿ ಪಲ್ಲವಿ, ಆಲ್ಬಂ ಭಾವಲೋಕ. ಹಾಡಿನ ಕೇಳಿ ಆನಂದಿಸಿ.

0: ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಹಾಸ್ಯ ಹೊನಲು ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ಖ್ಯಾತ ಹಾಸ್ಯ ಮಾತುಗಾರತಿ ಶ್ರೀಮತಿ ಸುಧಾ ಬರ್ಗೂರವರು.
1: ನಮಸ್ಕಾರ. ಕರ್ನಾಟಕ ಮಾತ್ರ ಅಲ್ಲ, ಪ್ರಪಂಚದಲ್ಲಿಯೇ ಒಂದು ಹೆಸರನ್ನ, ಸ್ಥಾನವನ್ನ, ಜನಪ್ರಿಯತೆಯನ್ನ ಸಂಪಾದಿಸಿಕೊಂಡಿರುವಂತಹ ಕೆಲವೇ ಸಂಸ್ಥೆಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರೋದು KLE ಸಂಸ್ಥೆ. ಕೆ ಅಂದರೆ ಕಳೆ ಇದೆ, ಕನಸನ್ನಿದೆ, ಕಾಳಜಿ ಇದೆ. ಎಲ್ಲ ಅಂದರೆ ಲವಲವಿಕೆಯೂ ಇದೆ, ಲವ್ವೂ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ನಿಮಗೆ ಎನರ್ಜಿ ಇಲ್ಲದೆ ಇರೋಕ್ಕೆ ಸಾಧ್ಯನಾ? ಇ ಫಾರ್ ಎನರ್ಜಿ. ಸೊ ಎಲ್ಲವೂ ಇರೋದೇ KLE ಸಂಸ್ಥೆಯಲ್ಲಿ. ಸ್ನೇಹಿತರೆ, ನಾನು ಮುಂಬೈಯಲ್ಲಿ ಶಾಪಿಂಗ್ ಹೋದೆ ರೀ. ಹೆಣ್ಮಕ್ಕಳು ಬಾರ್ಗೇನ್ ಮಾಡೋದು ನಮ್ಮ ಜನ್ಮ ಸಿದ್ಧ ಹಕ್ಕು, ಹೌದಿಲ್ರಿ? ಮಾಡದೆ ಹೋದ್ರೂ ನಮಗೆ ಖುಷಿ ಸಿಗಂಗಿಲ್ಲ, ಏನೋ ಒಂದು ಮಜಾ ಅದು. ನಾನು ಬಾರ್ಗೇನ್ ಮಾಡಕ್ಕೆ ನಿಂತೆ, ಮತ್ತು ಇವ್ರ ಎದುರಿಗೆ ತೋರಿಸ್ಬೇಕಿತ್ತಲ್ಲ ಐ ಕ್ಯಾನ್ ಸ್ಪೀಕ್ ಹಿಂದಿ ಅಂತ. ಬಿಕಾಸ್ ನೌ ಡೇಸ್ ಐ ವಾಚ್ ಹಿಂದಿ ಚಾನಲ್ ಆಲ್ಸೋ. ನಾನು ಸೊ ಐ ಏ ಭಯ್ಯ, ಈ ಭಯ್ಯ ಅನ್ನೋದು ಮಾತ್ರ ನಾವು ಚಲೋ ಕಲ್ತಿರಿ. ಏ ಭಯ್ಯ ಕಿತ್ನಾ ರೂಪಯ್ಯ ಅಂದೆ. ಹಾಂ, 25 ರೂಪಾಯಿ ಅಂತ. ಏ ಇವ್ರೆ 25 ರೂಪಾಯಿ, ಹಮೇ ಬಿ ಹಿಂದಿ ಆತಾ ಹೈ, ಹಮ್ ಕರ್ನಾಟಕ ಸೇ ಹೈ ಲೇಕಿನ್ ಹಮೇ ಹಿಂದಿ ಆತಾ ಹೈ, 100 ರೂಪಾಯಿಗೆ ದೇನಾ ಅಂತ. ಅವನಿಗೆ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಅವತ್ತು ಕರಾಲ್ ಬಾಗಿಂದ ವಾಪಸ್ ಕರ್ಕೊಂಬಂದ್ರು ನನ್ನ ಫ್ರೆಂಡ್ಸು. ಅವನ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅವನ ಹೃದಯ ಒಡೆದಿದ್ಯಾ ನೀನು ಅಂತ. ಅವನ ಹೆಂಡತಿ ಕೈಯಲ್ಲಿ ಆಗಿರಲಿಲ್ಲ, ನೀ ಅವನಿಗೆ ಅಟ್ಯಾಕ್ ಮಾಡಿದಿ ಬಾ ಅಂದರು. ಸ್ಟಾರ್ ಹೋಟೆಲ್ಗೆ ಹೋದ್ವಿ ನಾವು. ಸ್ಟಾರ್ ಹೋಟೆಲ್ಗೆ ಹೋದ್ರೆ ನೋಡ್ರಿ, ನಮ್ಮಂಥವ್ರು ನಾವು ಮಿಡ್ಲ್ ಕ್ಲಾಸ್ ಮಂದಿ, ವಿ ಆರ್ ನಾಟ್ ಅಕಸ್ಟಮ್ಡ್ ವಿತ್ ಸ್ಟಾರ್ ಹೋಟೆಲ್ ಅಟ್ಮಾಸ್ಫಿಯರ್. ನೀವು ನಮ್ದು ಯಾವ್ದಾದ್ರು ಒಂದು ಸಣ್ಣ ಹೋಟ್ಲಿಗೆ ಹೋಗ್ರಿ, ಒಂದು ಈ ವಾಯ್ಸ್ ಕೇಳಿಸ್ತಿರುತ್ತೆ ನಮಗೆ. ನಮ್ಮ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಎದುರಿಗೆ MTR ಹೋಟೆಲ್ ಇದೆ ರೀ, ನೀವು ಬೆಂಗಳೂರಿಗೆ ಬಂದವ್ರಿಗೆ ಅನುಭವ ಇರುತ್ತೆ. ಆ ಲಾಲ್ಬಾಗಲ್ಲಿ ನೋಡ್ಬೇಕು ಮಂದಿ ವಾಕ್ ಮಾಡೋದೇ ಮಾಡೋದು. ಒಂದು ಸಲ ರೌಂಡ್ ಹೊಡೆದ್ರೆ 4 ಕಿಲೋಮೀಟ್ರ್ ರೀ. ಕೆಲವರು 4 ರೌಂಡ್ ಹೊಡೆದು ಬೆವರು ಸುರಿಸ್ತಿರ್ತಾರ್ರಿ. ಬರ್ತಾರ MTR ಒಂದು ಮಸಾಲೆ ದೋಸೆ, ಒಂದು ಪೂರಿ ಸಾಗು, ಒಂದು ಶಿರಾ, ಒಂದು ಉಪ್ಪಿಟ್ಟು, ಅರ್ಧ ಶುಗರ್ಲೆಸ್ ಕಾಫಿ ಅಂತಾರೆ. ಬಡ್ಡಿ ಮಗಂಗೆ ಇದೆಲ್ಲ ತಿನ್ನುವಾಗ ಡಯಾಬಿಟೀಸ್ ನೆನಪಾಗಲ್ಲ ಅವನಿಗೆ. ಇಷ್ಟು ಆರ್ಡ್ರ್ ಮಾಡಿ ಲಾಸ್ಟು ಕಾಫಿಗೆ ಬರುವಾಗ ಹಾಫ್ ಶುಗರ್ಲೆಸ್ ಅಂತಾನೆ ಅವನು. ಇಲ್ಲಿ ಈ ಹೋಟೆಲ್ ಸ್ಟಾರ್ ಹೋಟೆಲ್ ವಾತಾವರಣ ಹೆಂಗಂದರೆ ಒಂದು ಸೈಲೆನ್ಸ್ ಇರುತ್ತೆ ನೋಡಿ. ನೀವು ಏರ್ಪೋರ್ಟ್ಗೆ ಹೋಗಿ, ಫ್ಲೈಟ್ ಹತ್ತಿ, ಯಾರೂ ಜೋರಾಗಿ ಮಾತಾಡೋಂಗಿಲ್ಲ, ವಾಲ್ಯೂಮ್ ಗೊತ್ತಿಲ್ಲದಲ್ಲೂ ಆಗ್ತಾವ್ರಿ. ನಮ್ಮ ರೈಲ್ವೆ ಸ್ಟೇಷನಲ್ಲೋ ಇರ್ತಾವೆಂದ್ರೆ ವಾಲ್ಯೂಮು, ಏ ಬಾರ್ಯಾ ಬಸ್ಯಾ ಎಲ್ಲ ಹೊಂಟಿಯಾ ಬರಂಗಿಲ್ಲ ನೀನ. ನಾವು ಹೆಂಗೆ ಮಾತಾಡಿದ್ರೆ ನಮಗೆ ಮಜಾ ಏರ್ಪೋರ್ಟಲ್ಲಿ? ಅವು ಏನು ಮಾತಾಡ್ತಾವೋ ಯಾರಿಗೂ ತಿಳಿಯಂಗಿಲ್ಲರಿ, ಒಟ್ಟಾರ ಹಂಗೆ ಮಾತಾಡ್ತಾರೆ. ಸ್ಟಾರ್ ಹೋಟ್ಲಲ್ಲೂ ಅಷ್ಟೇ. ನಾ ಅದಕ್ಕೆ ಅಂತಿರ್ತೀನಿ, ಸ್ಟಾರ್ ಹೋಟ್ಲಿಗೆ ನಮ್ಮಂಥವ್ರು ಫಸ್ಟ್ ಟೈಮ್ ಹೋದ್ರಿ, ಆಗ ತಾನೇ ಹೆಣಾನ ಗುಂಡಿಗೆ ಹಾಕಿ ಬಂದವ್ರ ಮನೆ ಇರ್ತೈತೆ ನೋಡ್ರಿ. ಅವ್ರ ಮನೆಯಾಗ ಯಾರು ಗದ್ದಲ ಮಾಡಂಗಿಲ್ಲ, ಎಲ್ಲ ಸೈಲೆಂಟ್, ಪಾ ಯಾರು ಎಲ್ಲಿ ಹತ್ತು ಬಿಡ್ತಾರೋ ಅಂತ ಹಿಂಗೆ ಮಾಡ್ತಿರ್ತಾರೆ. ಇಲ್ಲಿ ಇದೊಂದಿರಲ್ರಿ, ಬಟ್ ಬೇರೆ ಎಲ್ಲ ಇವೆಲ್ಲ ಇರ್ತವೆ. ಮತ್ತೆ ಅಲ್ಲಿ ಬಂದಿರೋರನ್ನು ನಾನು ನೋಡಿದ್ದೀನಿ, ಭಾಳ ಸೊಫೆಸ್ಟಿಕೇಟೆಡ್ ಮಂದಿ ಅವರು. ಈಗ ನಮ್ಮ ನಿಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ನಂಗೆ ಗೊತ್ತಪ್ಪ, ನಮ್ಮದು ಮಲೆನಾಡ್ರಿ. ಅಲ್ಲೂ ಯಾರಾದರೂ ಅಕ್ಷಿ ಹೊಡೆದ್ರೆ ಆ ಮಜಾನ ಬೇರೆ. ನಮ್ಮ ಅಪ್ಪ ಅಕ್ಷಿ ಹೊಡೆದಾಗ ಪಕ್ಕದ ಮನೆ ಆಂಟಿಗೆ ಡೆಲಿವರಿ ಆಗ್ಬಿಟ್ಟಿತ್ತಂತೆ. ಪಾಪ ಆಕೆಗೆ 9 ತಿಂಗಳು ತುಂಬಿ 4 ದಿನ ಆಗಿತ್ತು. ನಮ್ಮ ಅಪ್ಪ ಅಕ್ಷಿ ಅಂದ ಆಕೆ ಬಿಡ್ದ ಬಿಟ್ಲು ಕೂಸ್ನ ಕೆಳಗೆ. ಇದು ನಮ್ಮ ಸ್ಟೈಲು. ಇವು ಹಂಗಲ್ಲ, ಇವು ಸ್ಟಾರ್ ಹೋಟ್ಲಲ್ಲಿ ನೀವು ಭಾಳ ಸೊಫೆಸ್ಟಿಕೇಟೆಡ್ ಅವ್ರು ನೋಡ್ರಿ ನಿಮ್ಮ ಮೆಡಿಕಲ್ ಹುಡುಗಿಯರ್ಗೆ ಹಿಡಿಯರ್ನ. ಅವು ಮ್ಯೂಟು ಹಿಂಗಂದಿಂಗಂತವ. ಆಮೇಲೆ ಅದಕ್ಕೆ ಎಕ್ಸ್ಕ್ಯೂಸ್ ಮೀ ಬೇರೆ, ಏನು ನೀ ಸೀನ್ ಇದಾರ ಕೇಳ್ಬೇಕಲ್ಲ, ಬರೀ ಎಕ್ಸ್ಕ್ಯೂಸ್ ಮೀ ಅಂದರೆ ಏನು ಮಜಾ ಬರ್ತಾವ. ಅವು ಹಿಂಗಂದಿಂಗಾಗ್ಬಿಡ್ತಾವೆ ಅಂದ್ರೆ ಅಕ್ಷಿ ಹೊಡೆದೆ ಕೆಮ್ಮದ್ರು ಅಷ್ಟೆ. ಒಂದು ಸೈಲೆನ್ಸ್ ಇರುತ್ತೆ, ಮತ್ತೆ ಅಲ್ಲೆಲ್ಲೋ ದೂರದಲ್ಲಿ ಕುಯ್ ಅಂತ ಒಂದು ಮ್ಯೂಸಿಕ್ಕು, ಕೇಳೋ ಬೇಡ ಅನ್ನಂಗಿರುತ್ತೆ. ಅದಕ್ಕೆ ನಾನು ನಮ್ಮ ಕಡೆ ಹೇಳ್ತಿರ್ತೀವ್ರಿ, ನಮ್ಮ ಕಡೆ ಹೇಳ ಈ ನಾಯಿ ವೈ ಅಂದ್ರೆ ಯಾರ ಸಾಯ್ತಾರೆ ಅಂತ ಒಂದು ನಂಬಿಕೆ ಹಳ್ಳಿ ಕಡೆ. ಅದಕ್ಕೆ ನಾಯಿ ವೈ ಅನ್ನಲು ಅಲ್ಲಿ, ನಾಯಿ ಊಳಿಡಲು ಅಲ್ಲಿ ಯಾರೋ ಸತ್ತರಂತೆ, ನಾಯಿ ಊಳಿಡಲು ಅಲ್ಲಿ ಯಾರೋ ಸತ್ತರಂತೆ, ಪಕ್ಕದ ಮನೆ ಅಂಕಲ್ ಹಾರ್ಮೋನಿಯಂ ವೈಯನಲ್ಲು ನಾಯಿಯೇ ಸತ್ತಿತ್ತಂತೆ ಅಂತ. ನಮ್ದು ಹಂಗೆ, ನಾವು ಒಂತ ನಮ್ದು ಹಿಂಗೆ, ನಮ್ಮದು ರಫ್ ಆ್ಯಂಡ್ ಟಫ್. ನಾವು ಆ ಸ್ಟಾರ್ ಹೋಟೆಲ್ಲು ಎಲ್ಲ ಸೈಲೆನ್ಸು. ಈ ಫ್ರೆಂಡ್ಸ್ ನನಗೆ ಪ್ರೊವೊಕೇಟ್ ಮಾಡಿದರು, ಯು ಹ್ಯಾವ್ ಟು ಪ್ಲೇಸ್ ಆರ್ಡರ್ ಇನ್ ಹಿಂದಿ. ಐ ಸೆಡ್ ಓಕೆ, ಆದ್ರೆ ಕಂಡೀಷನ್ ಅಪ್ಲೈಸ್. ಏನು ಕಂಡೀಷನ್? ಮೆನು ಕಾರ್ಡ್ ನೋಡಿ ಇದು ಕೊಡಪ್ಪ ಅನ್ನಬಾರ್ದು, ಪಕ್ಕದ ಟೇಬಲಲ್ಲಿ ಯಾರ ತಿಂತಿದ್ರ ಅದು ಕೊಡಪ್ಪ ಅನ್ನಬಾರ್ದು, ನಮಗೆ 5 ಜನಕ್ಕೆ ಚಿಕನ್ ಬಿರಿಯಾನಿ ಬೇಕು ಅಂದರು. ಚಿಕನ್ ಬಿರಿಯಾನಿ ಅಂತಲೂ ಅನ್ನಬಾರ್ದಂತ್ರಿ, ಮತ್ತೆ ಏನು ಅನ್ನಬೇಕು, ಹಿಂದಿಯಲ್ಲಿ ಆರ್ಡರ್ ಮಾಡಿ ನೋಡೋಣ ಅಂದರು. ಆಯ್ತಂದೆ, ಅವನು ಪಕ್ಕ ಟೇಬಲಲ್ಲಿ ಇದ್ನಲ್ಲ, ನಮಗೆ 1-5 ಹಿಂದಿ ವರ್ಡ್ ಬರ್ತವೆ, ಭಯ್ಯ ಇದರ ಒಂದೆ ನಂಗೆ ಕೇಳಲಿಲ್ಲ, ಅವನೆಲ್ಲ ಬರ್ತಾನೆ, ಬರಲಿಲ್ಲ ಅವನು. ಮತ್ತು ನಾ ಏನು ಮಾಡಬೇಕು, ನಂಗೆ ಬರೋದು ಒಂದು ಇನ್ನೊಂದು ವರ್ಡ್ ಏನಿತ್ತು ರೀ, ನಾನೇ ಸ್ವಲ್ಪ ಸರ್ಕೊಂಡೆ, ಭಯ್ಯ ಉದರ ಒಂದೆ, ಇದರ ಬಿಟ್ಟರೆ ಉದರ ಅಂತ ಒಂದು ವರ್ಡ್ ಗೊತ್ತಿತ್ತು ರೀ ನನಗೆ. ಪಾಪ ಅವನು ಬಂದ, ಹಾ ಶೋ ಅಂದ, ಪ್ರಾಬಲಿ ಏನು ಬೇಕಂತ ಕೇಳಿರ್ಬೋದು ರೀ. ಕಂಡೀಷನ್ ಇತ್ತಲ್ರಿ, ಮೆನು ತೋರಿಸ್ಬಾರ್ದು, ಅವ್ರು ನೋಡಬಾರ್ದು, ಇವ್ರು ನೋಡಬಾರ್ದು. 5 ಪ್ಲೇಟ್ ಅಂಡೇಕ ಮಾತಾಜಿಕ ಬಿರಿಯಾನಿ ಲಾ ಒಂದು, ಅದು ಹೋಟೆಲ್ ಮ್ಯಾನೇಜ್ಮೆಂಟಿನ ಸ್ಟೂಡೆಂಟ್ ಅಂತೆ, ಅವತ್ತೇ ಕೋರ್ಸ್ ಬಿಟ್ಟು ಹರಿಯಾಣಾಗ ವಾಪಸ್ ಹೋಯ್ತದೆ. ಹೋಗ, ಅವರ ಅಪ್ಪನ ಜೋಡಿ ರೈತ ಆಗಿದ್ದಾನೆ ಇವತ್ತು. ಯಾಕಂದರೆ ಈ ದೇಶದಲ್ಲಿ ಏನೇ ಮಾಡಿದ್ರೂ ಕೂಡ ನೀವು 2G, 3G, 5G ಯಾವ ಜಿ ಬಂದರೂ ನಮ್ಮ ರೈತ ಕೊಡೋ ಗಂಜಿಗೆ ಸಮ ಅಲ್ಲ ಅನ್ನೋಕ್ಕೋಸ್ಕರ ನಾನು ಅವನನ್ನು ಊರಿಗೆ ಕಳಿಸ್ದೆ ರೀ. ಸ್ನೇಹಿತರೆ, ಸಾಮಾನ್ಯ ಈಗಿನ ಮಕ್ಕಳಿಗೆ ಭಾಳ ದೊಡ್ಡ ವಿಷನ್ ಇರುತ್ತೆ. ನನಗೆ ನಿಮ್ಮ ಇಡೀ ಸ್ಟಾಫ್ ಮೇಡಮ್ ಮಾತಾಡುವಾಗ ಅವರೆಲ್ಲ ಹೇಳ್ತಾ ಇದ್ರು, ನಮ್ಮ ಚೇರ್ಮನ್ ಸರ್ ಹಿ ಹ್ಯಾಸ್ ಗ್ರೇಟ್ ವಿಷನ್, ಮತ್ತು ಅವರು ಬೆರೆಯೋ ರೀತಿ ಬಹುಶಃ, ಅದಕ್ಕೆ ಕವಿ ಹೇಳ್ತಾರೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಾವು ಆ ಸ್ಟೇಟಸ್ಸನ್ನು ಮೇಂಟೈನ್ ಮಾಡಿಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಯಾವ ಕ್ಷೇತ್ರನೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೆಯಲ್ಲಿ ಸಮುದ್ರ ಇಷ್ಟು ದೊಡ್ಡ ಸಮುದ್ರವಾಗಿ ವರ್ಷ ಒಂಥರ ಪ್ರಪಂಚದಾದ್ಯಂತ ಬೆಳೆದಿದೆ ಅಂದರೆ ಇದ್ರ ಹಿಂದಿರುವ ಶ್ರಮ ಮತ್ತು ನಿಮ್ಮ ಆ ಡೌನ್ ಟು ಅರ್ತ್ ನೇಚರ್ ಇದೆಯಲ್ಲ ಅದು. ಆದರೆ ನನಗೆ ಖುಷಿಯಾಗಿದ್ದು ಏನು ಗೊತ್ತಾ, ನನಗೆ ಯಾವುದು ಕನಸುಗಳಿರಲಿಲ್ಲ, ಬಿಕಾಸ್ ನಮ್ಮೆದುರಿಗೆ ಯಾರೂ ರೋಲ್ ಮಾಡೆಲ್ ಇರಲಿಲ್ಲ ಸ್ಟ್ಯಾಂಡಪ್ ಕಾಮಿಡಿಯನ್ಸ್. ವೆನ್ ಐ ಸ್ಟಾರ್ಟೆಡ್ ದಿಸ್ ಅಲ್ಲ, ದೇರ್ ವಾಸ್ ನೋ ರೋಲ್ ಮಾಡೆಲ್. ಹಾಸ್ಯ ಲೇಖಕಿಯರಿದ್ದರು ಆದರೆ ಹಾಸ್ಯ ಭಾಷಣ ಮಾಡೋರು ಯಾರೂ ಇರಲಿಲ್ಲ 21 ಇಯರ್ಸ್ ಬ್ಯಾಕ್. ಬಟ್ ದಡ್ರಿಗೆ ಧೈರ್ಯ ಜಾಸ್ತಿ. ಐ ಡಿಸೈಡೆಡ್ ಐ ವಿಲ್ ಬಿಕಮ್ ಸ್ಟ್ಯಾಂಡಪ್ ಕಾಮಿಡಿಯನ್. ನಾನು ಈವನ್ ನಾವು ನನಗೆ ಅರ್ಥ ಆಗಲ್ಲ ಹೆಂಗಿದು ಸಾಧ್ಯ ಆಯ್ತು, ಬಿಕಾಸ್ ಈಗಿನ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ಗೂ ನಮಗೂ ತುಂಬ ಅಂತರ ಇದೆ. ಅವರ ಸ್ಟೈಲು, ಅವ್ರ ಕಾಂಟೆಂಟು ಎಲ್ಲವೂ ತುಂಬ ಬೇರೆ, ನಮ್ಮದು ಇನ್ಸ್ಟೆಂಟ್ ಸ್ಪಾಂಟೇನಿಯಸ್. ಯಾರಂದ್ರೆ ಅವ್ರ ಜೊತೆ ಮೇ ಬಿ ಐ ಮಿಕ್ಸಪ್ ವಿತ್ ಪೀಪಲ್, ಜನಗಳ ಜೊತೆ ಬೆರಿಬೇಕು ಆವಾಗಲೇ ಯು ಗೆಟ್ ಮೆಟೀರಿಯಲ್. ನಾನು ಸಿಟಿ ಬಸ್ ಹತ್ತುತ್ತೀನಿ, ದೇವ್ರು ನನಗೆ ಕಾರಲ್ಲಿ ಓಡಾಡೋಕ್ಕೆ ಅನುಕೂಲ ಕೊಟ್ಟರು, ನಾನು ಕಾರಲ್ಲೇ ಎ ಸಿ ಹಾಕ್ಕೊಂಡು ಓಡಾಡಿದರೆ ಐ ವಾಂಟ್ ಗೆಟ್ ಮೆಟೀರಿಯಲ್, ಐ ಹ್ಯಾವ್ ಟು ಮಿಕ್ಸ್ ವಿತ್ ದ ಪೀಪಲ್. ಸೊ ನಾನು ಸಿಟಿ ಬಸ್ ಭಾಳ ರಶ್ ಇತ್ತು. ಈ ಶಕ್ತಿ ಯೋಜನೆ ಬಂದಮೇಲಂತೂ ಸಿಕ್ಕಾಬಟ್ಟೆ ಜನ ತುಂಬ್ಕೊಂಬಿಟ್ಟಿದ್ದಾರೆ. ಹತ್ಬಿಟ್ಟಿದ್ದೀನಿ ನಾನು, ಯಾವ ರೇಂಜಿಗೆ ಕ್ರೌಡ್ ಅಂದರೆ ಐ ಗಾಟ್ ಕನ್ಫ್ಯೂಸ್ಡ್, ಕೈಯಲ್ಲಿ ಇಟ್ಕೋಬೇಕು ಕಾಲಲ್ಲಿ ಇಟ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಇಟ್ ವಾಸ್ ಸೋ ಮಚ್ ಕ್ರೌಡೆಡ್. ನನ್ನ ಪಕ್ಕ ಒಂದು ಅಜ್ಜಿ ಇದ್ದರು, ಆ ಅಜ್ಜಿ ಶೀ ರೆಕಗ್ನೈಸ್ಡ್ ಮೀ. ನಮ್ದೆಲ್ಲ ಟಿವಿಯಲ್ಲಿ ಬರುತ್ತಲ್ಲ, ಎಲ್ಲಡಿಕೆ ತಿಂತಾ ಇತ್ತು ಅಜ್ಜಿ, ನೀನು ಆ ಟಿವಿಲೆಲ್ಲ ತಲಹರಟೆ ಮಾತಾಡೋ ಸುಧಾ ಬರ್ಗುರಲ್ವಾ, ಹರಟೆನ ತಲೆ ಹರಟೆ ಅಂತಾರೆ ಅಜ್ಜಿ. ಇನ್ನೇನು ಅನ್ಬೇಕು, ನಾನೇ ಅಜ್ಜಿ ಆ ಪಾಪಿ, ಚೆನ್ನಾಗಿ ಮಾತಾಡ್ತೀಯ ಬಿಡವ್ವ, ಮಾರ್ದ ಬಾಯಿ ಆಗಿದ್ರೆ ಯಾವತ್ತೋ ಒಡೆದೋಗಿರೋದು. ಅಜ್ಜಿ ಕಾಮೆಂಟ್ ಮಾಡುತ್ತೋ ಕಾಂಪ್ಲಿಮೆಂಟ್ ಮಾಡುತ್ತೋ ಗೊತ್ತಾಗಲ್ಲ ನೋಡಿ. ಆಮೇಲೆ ನಾವು ಕೇಳಲ್ಲ, ಈಗಿನ ಜನ್ರೇಷನ್ ವಿ ಡೋಂಟ್ ಟಾಕ್ ಟು ಪೀಪಲ್ ಎಟ್ ಆಲ್. ಮಕ್ಕಳು ಅಷ್ಟೇ ನೋಡಿ, 4 ಜನ ಮನೇಲಿದ್ದರೆ 6 ಮೊಬೈಲ್ ಇರುತ್ತೆ, 4 ಲ್ಯಾಪ್ಟಾಪ್ ಇರುತ್ತೆ. ವಿ ಡೋಂಟ್ ಸ್ಪೆಂಡ್ ಟೈಮ್ ಈಚ್ ಅದರ್, ಮಾಡ್ತೀವ ಎಲ್ಲ ಅವ್ರವ್ರಿಗೆ ಸ್ಪೇಸ್ ಬೇಕು, ಎಲ್ಲರಿಗೂ ಅವ್ರವ್ರೇ ಅವ್ರವ್ರೇ ಬಿಸಿ, ಯಾರು ಯಾರನ್ನೂ ಮಾತಾಡ್ಸಲ್ಲ. ಮನೆಗೆ ಯಾರಾದರೂ ಬಂದ್ರೆ ಮೊದಲು ನೋಡ್ರಿ, ನೀರು ಕುಡಿತೀರೇನ್ರಿ, ಬೆಲ್ಲ ತಗೋತಿರೇನ್ರಿ, ಜ್ಯೂಸ್ ಕುಡಿತೀರೇನ್ರಿ, ಚಹಾ ಕುಡಿತೀರೇನ್ರಿ ಅನ್ನೋರು. ಈಗೇನು ಬೇಡ್ರಿ, ಬಂದವ್ರೆ ಚಾರ್ಜರ್ ಬೇಕೇನ್ರಿ ಅನ್ನಿ, ಏನಕ್ಕೂ ಆನಂದ ಆಗ್ತದವ್ರಿ ಚಾರ್ಜರ್ ಕೇಳಿದ್ರಪ್ಪ. ನೀವೇನಾರು ಅಪ್ಪಿತಪ್ಪಿ ವೈಫೈ ಪಾಸ್ವರ್ಡ್ ಕೊಟ್ರಂತೂ ಅವ್ರಿಗೆ ಅರ್ಧ ರಾಜ್ಯ ಗೆದ್ದಷ್ಟೇ ಆನಂದ ಆಗಿಬಿಡ್ತದೆ. ಅಂದ್ರೆ ಇದು ನಮ್ಮ ಲೈಫ್ ಸ್ಟೈಲ್ ಆಗಿದೆ. ಇಂಥದ್ರ ಮಧ್ಯೆ ಆ ಅಜ್ಜಿ ನನಗೆ, ನಾ ಕೇಳಿಲ್ಲ ಆಕಿ ಕಥೆ ಹೇಳ್ತಾಳೆ, ನಾನು ಗುಡಿಗೆ ಹೋಗಿದ್ದೆ, ಇವತ್ತು ಸತ್ಯನಾರಾಯಣ ಪೂಜೆ, ಸ್ವಾಮಿ ಏನು ಚಂದ ಕಾಣ್ತಿದ್ದ ಗೊತ್ತಾ, ಪ್ರಸಾದ ಕೊಟ್ಟವ್ರೆ ನೀನು ಸ್ವಲ್ಪ ತಿನ್ನು ಅಂತ ಕೊಟ್ಲು ಅಜ್ಜಿ. ನಿಮ್ಮನೇಲೂ ಎಲ್ಲ ಚೆನ್ನಾಗಿರ್ಲವ್ವ, ಅಜ್ಜಿಯ ಹೃದಯವಂತಿಕೆ ಸಂಸ್ಕಾರ ನೋಡಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಹಾರೈಸೋದಿದೆಯಲ್ಲ ಅದು ಕಲ್ಚರ್. ಅದು ನಂಗೆ ಪ್ರಸಾದ ಕೊಟ್ಟರು, ನಿಮಗೆ ಗೊತ್ತು ಸತ್ಯನಾರಾಯಣ ಪ್ರಸಾದ ಅಂದರೆ ನಿಮ್ಮ ಕಡೆ ಶಿರಾ ಅಂತಿರಲ್ಲ ಹಂಗೆ, ಅದ್ರಾಗ ತುಪ್ಪ ಇರ್ತೈತೆ, ಗೋಡಂಬಿ ಇರ್ತೈತೆ, ಚಲೋ ಸಕ್ಕರೆ ಹಾಕಿರ್ತಾರ. ನಾ ತಿಂದೆ ಕೈಯೆಲ್ಲ ಅಂಟಾಯ್ತು. ನಮ್ಮನೆ ನಿಮ್ಮನೆಗೆ ಯಾರಾದರೂ ಬಂದ್ರೆ ನಾವು ಭಾರಿ ಕಲ್ಚರ್ಡು, 4 ಗುಡ್ಡೆ ಬಿಸ್ಕೆಟು 8 ಟಿಶ್ಯೂ ಪೇಪರ್ ಕೊಡ್ತೀವಿ ಅವರಿಗೆ. ಇಡ್ತೀವ ಇಲ್ರಿ, ಆ 4 ಬಿಸ್ಕೆಟು 4 ತಿನ್ನಬಾರ್ದವರು, ತಿಂದ್ರೆ ಥೂ ಹೊಟ್ಟೆ ಬಾಕರು 4 ತಿಂದ್ರು ಅಂತೀವಿ. ಬಂದವರಿಗೂ ಗೊತ್ತು, ನಾಲ್ಕು ತಿನ್ನಬಾರ್ದು, ಅವ್ರು ಒಂದ ತಿಂತಾರೆ. ಮತ್ತೆ ಎಂಟು ಪೇಪರ್ದಾಗ ಏನು ಒರೆಸ್ಕೋಬೇಕ್ರಿ ಅವರು? ಏ ಇಲ್ಲಾಜಿಕಲ್ ಅಲ್ಲ ಅದು, ಶೋ ಆಫ್. ನಮ್ದು ಕಾಸ್ಟ್ಲಿಯಷ್ಟ್ ಕಪ್ ಆ್ಯಂಡ್ ಸಾಸರ್ ಕೊಡ್ತೀವ್ರಿ ಅವ್ರಿಗೆ, ಮನೆ ಮಕ್ಕಳಿಗಾದ್ರೆ ಕೊಡಂಗಿಲ್ಲ. ಹೇ ಹೊಡಿತಿ ಸುಮ್ಮನಿರ್ಲಿ, ಯಾರ ಬಂದಾಗ ಇರಲಿ ಅಂತೀವಿ. ಅಂದ್ರೆ ನಾವು ಮೋಸ್ಟ್ ಆಫ್ ದ ಟೈಮ್ ವಿ ಲಿವ್ ಫಾರ್ ದ ಸೇಕ್ ಆಫ್ ಅದರ್ಸ್. ಈ ಅಜ್ಜಿ ಪಾಪ ಕೊಡ್ತು, ನಾ ತಿಂದಿದ್ದೆ ಕೈ ಅಂಟಾಗಿತ್ತು, ನನ್ನ ಹ್ಯಾಂಡ್ ಕರ್ಚೀಫ್ ತೆಗೆಯೋಣ ಅಂತ ಹ್ಯಾಂಡ್ ಬ್ಯಾಗ್ ನೆತ್ತಕೊಂಡಿದ್ನಲ್ರಿ, ಅದರ ಕೈ ಹಾಕಿದೆ ರೀ. ಶಕ್ತಿ ಪ್ರಭಾವ ಭಾಳ ಕ್ರೌಡ್ ಇತ್ತ, ನನ್ನ ಕೈ ಪಕ್ಕದವಳ ಹ್ಯಾಂಡ್ ಬ್ಯಾಗ್ ಒಳಗೆ ಹೋಗ್ಬಿಡ್ತು. ಒಮ್ಮೆಲೆ ಜಗ್ಗಂತು ನನಗೆ, ಯಾಕಂದ್ರೆ ನಮ್ಮ ಟಿ ವಿ ಚಾನಲ್ನವ್ರು ಎಲ್ಲೆಲ್ಲ ಕ್ಯಾಮ್ರಾ ಇಟ್ಟಿರ್ತಾರೋ ಅವ್ರಿಗೆ ತಿಳಿವಲ್ದು. ಮತ್ತು ಅವರು ಚಾಲೂ ಮಾಡಿಬಿಡ್ತಾರೆ ಕಮೆಂಟ್ರಿ, ಅಲ್ಲಲ್ಲಲ್ಲಲ್ಲ ಈ ಅಮ್ಮ ಕಲರ್ ಕಲರ್ ರೇಷ್ಮೆ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಮುಖಕ್ಕೆ ಒಂದಿಂಚ್ ಮೇಕಪ್ ಹಾಕ್ಕೊಂಡು ಬಸ್ ಹತ್ತಿದ್ದಾದ್ರು ಯಾಕೆ? ಶಕ್ತಿ ಯೋಜನೆಯಲ್ಲಿ ಬಸ್ ಹತ್ತಿ ಈ ಅಮ್ಮ ಪಕ್ಕದವರ ಬ್ಯಾಗ್ ಒಳಗೆ ಕೈ ಬಿಟ್ಟಾಗ ಸಿಕ್ಕಿದ್ದಾದ್ರು ಏನು? ಈ ಹೆಬ್ಬಾವು ಸಿಗತ್ತೇನ್ರಿ ಬ್ಯಾಗ್ ಒಳಗೆ? ಹೆಣ್ಮಕ್ಳು ಬ್ಯಾಗಲ್ಲಿ ಏನು ಸಿಗ್ತಾವ್ರಿ? ಕರ್ಚೀಫು, ಲಿಪ್ಸ್ಟಿಕ್ಕು, ಪೌಡರ್ ಏನು ಬೇಡ ಎಲ್ಲ ಇರ್ತಾವ ನಮ್ಮ ಬ್ಯಾಗಲ್ಲಿ. ಅಷ್ಟೇ, ಗಂಡನ ಒಂದು ಅದ್ರಾಗ ಹಾಕೊಂಬರಂಗಿಲ್ಲ ನಾವು, ಅಷ್ಟೆ ಉಳ್ಕಿದ್ದೆಲ್ಲ ಅದ್ರಾಗ ಇರ್ತಾವ, ಹೌದಿಲ್ಲ? ಇಂಥ ಚಾಲು ಮಾಡ್ತಾರ ಬೇಡಪ್ಪ ಅಂದೆ, ವಾಪಸ್ ಕೈ ಎತ್ಕೊಂಡಿರಿ. ಪಾಪ ಅಜ್ಜಿ ಫೇಸ್ ರೀಡಿಂಗ್ ನೋಡ್ರಿ, ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ ನಮ್ಮ ಮುಖ ನೋಡಿ ಅರ್ಧ ತಾಸು ಆದಮೇಲೆ ಅವ್ರಿಗೆ ಐಡಿಯಾ ಬರ್ತಿವ್ರದ್ದೇನೋ ಪ್ರಾಬ್ಲಮ್ ಐತಿ ಅಂತ. ಈ ಅಜ್ಜಿ ಯಾವ ಇನ್ನು ಯಾವ ಸೈಕಿಯನ್ನು ಓದಿಲ್ಲ ಇದು, ಯಾಕವ್ವ ಮಾರಿ ಹಂಗಾಯ್ತು ನಿಂದು ಅಂತ. ಫೇಸ್ ರೀಡಿಂಗ್ ನೋಡ್ರಿ ಅಜ್ಜಿ, ನೀವು ಪ್ರಸಾದ ಕೊಟ್ರಿ ನಾ ತಿನ್ನಲ್ರಿ, ಕೈ ಅಂಟಾಗದ, ಕರ್ಚೀಫ್ ತೆಗಿಯೋಕ್ಕಾಗವಲ್ದು ಅಂದೆ. ಹೇ ಹುಚ್ಚಿ, ಅದಕ್ಕೆ ಯಾಕಷ್ಟು ತಲೆ ಕೆಡ್ಸ್ಕೋತೀಯ? ನಿನ್ನ ಮುಂದೆ ನಿಂತಾಳಲ್ಲ ಅಕ್ಕಿ, ಸೀರೆ ಸೆರಿಗೆ ಒರೆಸು ಅಂತ ಅಜ್ಜಿ. ಅಯ್ಯೋ ಅಜ್ಜಿ, ಎಂಥ ಕ್ರಿಮಿನಲ್ ಐಡಿಯಾ ಕೊಡಕತ್ತೀರಿ, ಅಕ್ಕಿ ಗೊತ್ತಾದ್ರ ಅಂದೆ. ಹೇ ಅರ್ಧ ತಾಸು ಕೆಳಗೆ ನಾನು ನಿನ್ನ ಸೀರೆಗೆ ಒರೆಸಿದ್ನಲ್ಲ, ನಿಂಗೇನು ಗೊತ್ತಾತೇನೆ ಹುಚ್ಚಿ ಅಂತು. ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು, ನಮ್ಮ ಹತ್ರ ಯೂನಿವರ್ಸಿಟಿ ಡಿಗ್ರಿಗಳಿದೆ ಬಂಧುಗಳೇ. ಯೂನಿವರ್ಸಿಟಿ ಡಿಗ್ರಿ ಮಾತ್ರ ನಮ್ಮ ಬದುಕನ್ನು ಪೂರ್ಣ ಮಾಡೋದಿಲ್ಲ, ನಮ್ಮ ವ್ಯಕ್ತಿತ್ವ ಪೂರ್ಣ ಆಗೋದಿಲ್ಲ. ಡಿಗ್ರಿಯಿಂದನೇ ಮನುಷ್ಯನ ವ್ಯಕ್ತಿತ್ವ ಪೂರ್ಣ ಆಗೋದಾಗಿದ್ದರೆ ನಿಮಗೆ ಗೊತ್ತು, ಥರ್ಮಾಮೀಟ್ರಿಗೆ 108 ಡಿಗ್ರಿ ಇರುತ್ತೆ. ಅದಕ್ಕಿಂತ ಮೀರಿದ್ದು ಹ್ಯುಮ್ಯಾನಿಟಿ, ಮಾನವೀಯತೆ ಬಹಳ ದೊಡ್ಡದು. ನಮಗೆ ಸಂಕಟ ಆಗೋದು, ನಮ್ಮ ಬೆಂಗಳೂರಿನಲ್ಲಿ ಎಷ್ಟೋ ಸಲ ನೋಡಿದ್ದೀನಿ, ಆ್ಯಂಬುಲೆನ್ಸ್ಗೂ ಜನ ದಾರಿ ಕೊಡಲ್ಲ. ಒಂದಿನ 20 minutes ಸ್ಟ್ರಕ್ ಆಗಿದೆ ಆ್ಯಂಬುಲೆನ್ಸ್, ಪೇಷಂಟ್ ಹಿಮ್ಸೆಲ್ಫ್ ಗಾಟ್ ಡೌನ್ ಫ್ರಮ್ ದ ಆ್ಯಂಬುಲೆನ್ಸ್, ಹಿ ವಾಸ್ ಹೋಲ್ಡಿಂಗ್ ಅವನು ಡ್ರಿಪ್ ಬಾಟ್ಲ್ ಇಟ್ಕೊಂಡಿದ್ದಾನೆ. ಅಣ್ಣ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಅಣ್ಣ, ಬಿಟ್ಟರೆ ಜಯದೇವಾಗ ಹೋಗ್ತೀನಿ, ಇಲ್ಲಾಂದ್ರೆ ನಾನೇ ಹೋಗಿ ಹರಿಶ್ಚಂದ್ರ ಘಟ್ಟಲ್ಲಿ ಮನಿಕಂಬಿಡ್ತೀನಿ ಅಂದ ಅವನು. ನಗು ಬರ್ಬೋದು, ಬಟ್ ಟ್ರಾಜಿಡಿ ನೋಡಿ ಹೆಂಗಿದೆ. ನಾವು ಯಾರಾದರೂ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ, ಯಾರಿಗಾದರೂ ತೊಂದರೆ ಆದರೆ, ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಲ್ಲಿ ತೋರಿಸೋ ಇಂಟ್ರೆಸ್ಟು, ಅವ್ರಿಗೊಂದು ಸಹಾಯ ಮಾಡಬೇಕು ಅನ್ನೋ ತೋರಿಸಲ್ವಲ್ಲ. ದಯವಿಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು, ಪ್ರಾಮಾಣಿಕವಾಗಿರೋದನ್ನು ನಾವು ಹೇಳ್ಕೊಡ್ಬೇಕು. ಐ ಥಿಂಕ್ ನಮ್ಮ ತಾಯಂದ್ರ ಜವಾಬ್ದಾರಿ ತುಂಬ ದೊಡ್ಡದಿದೆ ಅನಿಸುತ್ತೆ. ಯಾಕಂದರೆ ಈ ಸಮಾಜ ನಮಗೆ ಏನೆಲ್ಲ ಕೊಟ್ಟಿದೆ ಅಲ್ವಾ, ಇದಕ್ಕೆ ವಾಪಸ್ ನಾವೇನು ಕೊಡ್ತೀವಿ ಅನ್ನೋದಾದರೆ ನಾವು ಕೊಡಬೇಕಾಗಿದ್ದು ಇಷ್ಟೇ. ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಕಲ್ಚರ್ ಕಲಿಸಿದ್ರೆ, ದೇಶ ನನಗೇನು ಕೊಡ್ತು ಅನ್ನೋಕ್ಕಿಂತ ನಾನು ಈ ದೇಶಕ್ಕೆ ಏನು ಮಾಡಬಲ್ಲೆ ಅನ್ನೋದು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಟ್ರೆ, ಐ ಥಿಂಕ್ ವಿಲ್ ಬಿ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಅಲ್ವಾ. ಅದಕ್ಕಿಂತ ದೊಡ್ಡದು ಇನ್ನೇನು ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಸಾಧ್ಯ? ನಾವು ವಿ ಕ್ಯಾನ್ ಡೂ ದಟ್ ಬಿಕಾಸ್ ಇಟ್ ಈಸ್ ಇನ್ ಆರ್ ಹ್ಯಾಂಡ್, ನಮ್ಮ ಕೈಯಲ್ಲಿದೆ. ನಾವು ಹೆಣ್ಮಕ್ಳಿಗೆ ಬಹಳ ಸುಲಭ ಇದು, ನಮ್ಮ ಮಕ್ಕಳು ನಮ್ಮ ತೊಡೆ ಮೇಲೆ ಬೆಳೀತಾರೆ. ಬಟ್ ದುರಂತ ಅಂದರೆ ಈಗಿನ ಮಕ್ಕಳು ತೊಡೆ ಮೇಲೆ ಬೆಳೆಯಲ್ಲ, ಅವು ಗಾಡೀಲಿ ಬೆಳೀತವೆ, ಮನೇಲಿ ಮೇಡ ಹತ್ರ ಬೆಳೀತವೆ. ಅಮ್ಮ ಮಗು ನಿಂಗೆ ಎತ್ಕೊಂಡ್ರೆ ಮಗುವಿನ ಎದೆ ಬಡತಾ ಅಮ್ಮನ ಎದೆ ಬಡತಾ ಇದೆಯಲ್ಲ, ಅದು ಮ್ಯಾಚ್ ಆಗಬೇಕಂತ ಕೇಳಬೇಕಂತೆ. ಈಗ ಎಲ್ಲಿ ಕೇಳಬೇಕು? ಈಗ ಅವು ಪಾಪ ಅವಳು ಗಾಡೀಲಿ ಹಾಕಿರ್ತಾಳೆ, ಆ ಮಕ್ಕಳು ಹಂಗೆ ಕೆಟ್ಟೋಗಿದ್ದಾವೆ. ಹುಟ್ಟಿದ ಮಕ್ಕಳು ನೀವು ಒಂದು ಮೊಬೈಲ್ ಕೊಡ್ರಿ, ಅವು ಸೌರ್ಕೊಂಡು ಮಲ್ಕೊಂತವೆ, ಅವೇ ಲಾಲಿಪ ಹಾಕ್ಕೊಂಡು ಅವರೇ ಮಲ್ಕೊಂತಾರೆ. ಯಾವ್ದಾರ ಫಂಕ್ಷನಿಗೆ ಮಕ್ಕಳು ಕರೀರಿ, ಅವು ಬರಂಗಿಲ್ಲ. 1 ವರ್ಷ 2 ವರ್ಷದ ಮಕ್ಕಳು ಮೊಬೈಲ್ ಕೊಡ್ತೀಯಾ, ನಾ ಬರ್ತೀನಿ ಅಂತಾರೆ. ಹಿಂಗಾಗಿದೆ. ಆದ್ರೆ ನಾವು ನೋಡ್ರಿ, ನಮ್ಗೆ ಏನೇ ಇದ್ರೂ ನಾವು ಮದುವೆ ಮನೆಗೆ ಹೋಗ್ತೀವಲ್ಲ, ನಾ ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, ನಮ್ಮ ಗಂಡು ಮಕ್ಕಳು ಬರ್ತಾರೆ ಲಗ್ನದ ಮನೆಗೆ, ಅವರೆಲ್ಲ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಮಾತಾಡ್ತಾರೆ. ನೀವೇನೇ ಹೇಳಿ ಸರ್, ಬೈಡನ್ ಹಿಂಗೆ ಮಾಡಬೇಕಿತ್ತು, ಮೋದಿ ಅವ್ರು ಹಂಗೆ ಮಾಡಬೇಕಿತ್ತು ಅಂತ. ಮೋದಿ ಯಾಕೆ ಬರ್ತಾರೆ ಇವ್ರನ್ನ ಕೇಳೋಕೆ? ಅವ್ರಿಗೆ ಗೊತ್ತು ಏನು ಮಾಡ್ಬೇಕಂತ. ಬಟ್ ಇವನು ಒಟ್ಟಾರೆ ಇವನು ಮಾತಾಡ್ತಿರ್ತಾನೆ, ಅದು ಅವ್ರ ಟಾಪಿಕ್ ಅದು. ಆದರೆ ಒಂದು, ನಂಗೆ ಗಂಡು ಮಕ್ಕಳ ಬಗ್ಗೆ ಭಾಳ ರೆಸ್ಪೆಕ್ಟು, ಅವರು ಚೀಪ್ ಗಾಸಿಪ್ ಎಂದು ಮಾತಾಡೋಂಗಿಲ್ಲ. ದಿಲ್ ನೆವರ್ ಟಾಕ್ ಚೀಪ್ ಗಾಸಿಪ್ಸ್ ಎಂದು ಮಾತಾಡಲ್ಲ ಅವರು. ಇನ್ನು ಇನ್ನೊಂದು ಗ್ಯಾಂಗ್ ಇರುತ್ತೆ, ಅವ್ರು ಹೆಂಗಪ್ಪ ಅಂದ್ರೆ ಅಪ್ಪ ಅವ್ವ ಈಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಲಗ್ನ ಆಗಿರಂಗಿಲ್ಲ, ಅವ್ರನ್ನ ಕರ್ಕೊಂಬರ್ತಾರೆ, ಬಾರು ನಿನ್ನ ಮುಖಕ್ಕೆ ಕಾಲೇಜಲ್ಲೂ ಏನೂ ಸಿಕ್ಕಿಲ್ಲ ಅಂದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿಲ್ಲ ಬಡ್ಡಿ ಮಗಂಗೆ ಅಂತ. ಕ್ಯಾಂಪಸ್ ಸೆಲೆಕ್ಷನ್ ಜಾಬ್ ಅಲ್ರಿ, ಯಾವ್ದಾರು ಫಿಗರ್ ಹುಡ್ಕೊಂಡ್ ಬಂದಿಲ್ಲ ಇವನು ಅಂತ ಅಪ್ಪ ಅವನೇ ಬೈತಾರೆ. ನಿನ್ನ ಮುಖಕ್ಕೆ ಏನೋ ವರ್ಕೌಟ್ ಆಗಿಲ್ಲ, ಬಾ ಲಗ್ನದ ಮನೇಲಾದರೂ ಯಾವುದಾದ್ರೂ ವರ್ಕೌಟ್ ಆಗತ್ತ ನೋಡೋಣ ಅಂತ. ಪಾಪ ಹುಡುಗರಿಗೆ ಪಬ್ಲಿಕ್ ಆಗಿ ಒಂದು ಹೆಣ್ಮಗಳನ್ನ ನೋಡೋಕೆ ಎಷ್ಟು ಪ್ರಾಬ್ಲಮ್ ರೀ. ಮೊದಲು ನೋಡ್ರಿ, ನಾವು ಹೆಣ್ಮಕ್ಳು ಲಗ್ನದವ್ರಂದ್ರೆ ಸೀರೆ ಕರಿಮಣಿ ಕಲ ಕಾಲುಂಗ್ರ ಸಿಂಧೂರ ನೋಡಿದ ಕೂಡಲೇ ಗೊತ್ತಾಗದು ಈಕೆಗೆ ಲಗ್ನ ಆಗೈತೆ ಅಂತ, ಮತ್ತೆ ಬಂದು ಆ ಕಡೆ ತಿರುಗಿ ನೋಡ್ತಿರ್ಲಿಲ್ಲ. ಈಗ ನಾವು ಚೇಂಜ್ ಆಗಿದ್ದೀವಿ, ನಾವು ಲೆಹೆಂಗಾ ಮಿನಿ ಮಿಡಿ ಏನೇನೋ ಹಾಕೋತೀವಿ ರೀ. ಪಾಪ ಇದಕ್ಕೆ ಗೊತ್ತಾಗವಲ್ದು, ಇದು ಲಗ್ನದ ಮನೆಗೆ ಬಂದಿರುತ್ತೆ, ಹಸಿದ ನಾಯಿ ಥರ ನೋಡ್ತಿರುತ್ತೆ ಹಿಂಗೆ. ಪಾಪ ಅಪ್ಪ ಅವ್ವ ವರ್ಕೌಟ್ ಮಾಡ್ಕೊ ಅಂದಿದ್ದಾರೆ, ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ. ಪಾಪ ಅದು ಸಣ್ಣ ಹುಡುಗದು ಹಿಂಗೆ ನೋಡ್ತಿರುತ್ತೆ, ಯಾವುದೋ ಒಂದು ಚಂದದ ಆ ಕಡೆಯಿಂದ ಬಂತು ಹಿಂಗೆ ಅನ್ಕೋತ, ಆಹ್ ಸೂಪರ್ ಇದು ಆದರೆ ಹೆಂಗಿರ್ಬೋದು. ಅದು ನೋಡುವಾಗ ಆ ಕಡೆ ರೆಸ್ಟ್ರೂಮಿಂದ ಮಮ್ಮಿ ಅಂತ ಒಂದು ಪಿಳ್ಳೆ ಓಡ್ ಬರ್ತೈತಿ ಇವನಿಗೆ. ಅವಾಗ ಗೊತ್ತಾಗತ್ತೆ, ಓ ಇದು ಸಂತೂರ್ ಮಮ್ಮಿ ನಮಗಲ್ಲ. ಇದು ಸಂತೂರ್ ಮಮ್ಮಿ, ಇದು ಇದು ಕಾಲ 5 ವರ್ಷದ ಕೂಸು ಐತೆ ನಮ್ಗೆ ಆಗಂಗಲ್ದು ಅಂತ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥ, ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು ವೇಣು ಧ್ವನಿ ಕೆ ಎಲ್ ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು, ಕೊಳಲು ಸಂಸ್ಕೃತಿಯ ಪ್ರತೀಕ, ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು, ನಮಸ್ಕಾರ.

ನಾವು ವಯಸ್ಸಾದ ಅಜ್ಜಿರು ಅವರು ಒಂದು ಕಡೆ ಕೂತು, ಅವರಿಗೆ ಸೊಸೆಯ ಡಯಟೇ ಭಾಳ ದೊಡ್ಡ ಕ್ವಶನ್. ಏನ್ರಿ ಅಕ್ಕಿ ಹೊಟ್ಟೆ ತಿನ್ನವಲ್ದು, ಓಟ್ಸ್ ಅಂತಳಪ್ಪ, ಅದೇನೋ ಓಟ್ಸ್ ಅಂತ, ಅವು ಒಳ್ಳೆ ಗೊಣ್ಣೆ ಕಂಡಂಗೆ ಕಾಣ್ತಾವ, ಅದನ್ನು ಕಲ್ಸ್ಕೊತಾರ ತಿಂತಾರ. ಹೊಟ್ಟೆ ಹೊಟ್ಟಿಗೆ ತಿನ್ನಂಗಿಲ್ಲ, ಅಂಥ ಚಲೋ ರೊಟ್ಟಿ ಮಾಡ್ತೀವ್ರಿ, ಅಂಥ ಚಲೋ ದೋಸೆ ಮಾಡ್ತೀನಿ, ನಮ್ಮ ಸೊಸೆ ಏನು ತಿನ್ನವಲ್ದು ಅಂತ. ಅತ್ತೆ ಸಬ್ಜೆಕ್ಟ್ ಇದು. ಇನ್ನು ಸೊಸೆಯರು ಅವ್ರದ್ದೊಂದು ಗ್ಯಾಂಗ್. ಒಂದು ಸಣ್ಣ ಹುಡುಗ ಓಡಿ ಬಂತು, ಅಜ್ಜಿ ಅಜ್ಜಿ ಅಜ್ಜಿ ಅಜ್ಜಿ ಆದ್ರೆ ಅಜ್ಜಿಗೆ ಅಪರೂಪಕ್ಕೆ ಗೆಳತಿಯರು ಸಿಕ್ಕಿದ್ರು. ಮಗ ಇವತ್ತು ನನ್ನ ಡಿಸ್ಟರ್ಬ್ ಮಾಡಬೇಡ ನೋಡು, ಮನ್ಯಾಗ ಹೋದ ಮೇಲೆ ನಾನು ನೀನು ಕೂಡ ಅಡೋಣ, ನೀ ಹೋಗಪ್ಪ ಈಗ ಅಂತ. ಏ ಅಲ್ಲಜ್ಜಿ ನೀವು ಒಮ್ಮೆ ಡಮ್ ಅನ್ನಜ್ಜಿ ಅಂತ. ಏ ಹೋಗ ನೀ ನಂಗೆ ಡಿಸ್ಟರ್ಬ್ ಮಾಡಬೇಡ. ಅಲ್ಲಜ್ಜಿ ನೀ ಡಮ್ ಅನ್ನಜ್ಜಿ. ಅಜ್ಜಿಗೆ ಇರಿಟೇಟ್ ಆಯಿತು, ಡಮ್ಮಿಗೆ ಏನಪ್ಪ ಅಂತು, ಮತ್ತು ನಿಂಗೆ ಡಮ್ ಅನ್ನಕ್ಕೆ ಬರ್ತೈತಾ? ಮತ್ತು ಅವ್ವ ತನ್ನ ಫ್ರೆಂಡ್ಸ್ ಜೋಡಿ ಅನ್ನಕತ್ತಿದ್ಲು, ಅಯ್ಯೋ ನಮ್ಮ ಅತ್ತಿ ಇನ್ನೂ ಡಮ್ ಅಂದಿಲ್ಲ, ನಮ್ಮ ಅತ್ತಿ ಇನ್ನೂ ಡಮ್ ಅಂದಿಲ್ಲ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಹಾಲನೆರೆದು ಜೇನನೆರೆದು ಪೋಷಿಸಿದ್ರು ಬೇವಿನ ರುಚಿ ಕಹಿಯಲ್ಲದೆ ಸಿಹಿಯಾಗಲಿಕ್ಕೆ ಸಾಧ್ಯವಿಲ್ಲ. ಪುಣ್ಯಾತ್ಮ ಬಸವಣ್ಣನವ್ರ ಮಾತು. ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು, ಸಂಸ್ಕಾರವಂತರಾಗಬೇಕು, ನಮಗಿಂತ ಒಳ್ಳೆ ಪ್ರಜೆಗಳಾಗಬೇಕು ಅನ್ನೋದಾದರೆ ಬಹುಶಃ ನಮ್ಮಲ್ಲಿ ನಾವೇ ಒಳ್ಳೆತನವನ್ನು ರೂಢಿಸ್ಕೋಬೇಕಾಗತ್ತೆ. ಆಗ ಮಾತ್ರ ನಮ್ಮ ಮಕ್ಕಳಿಗೆ ಅದು ಬರುತ್ತೆ. ನಾನು ಯಾವಾಗಲೂ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋದರೂ ಸ್ಟೂಡೆಂಟ್ಸ್ಗೆ ಹೇಳ್ತಿರ್ತೀನಿ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ತಪ್ಪು ಮಾಡಿದ್ರೆ ನಿಮಗಷ್ಟೇ ಕೆಟ್ಟ ಹೆಸರಲ್ಲ, ಇನ್ಸ್ಟಿಟ್ಯೂಷನ್ಗೊಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ಯಾಕೆಂದರೆ ನಾನು ನನ್ನ ಕುಟುಂಬ ಮತ್ತು ನನ್ನ ಸಂಸ್ಥೆ ಎರಡರ ಗೌರವವನ್ನು ಉಳಿಸುವಂಥ ರಾಯಭಾರಿಯಾಗಿರ್ತೀನಿ ಅನ್ನೋದು ನೆನ್ಪಿಟ್ಕೊಳ್ಳಿ ಅಂತ. ಸೊ ಅದೇ ಮಾತನ್ನು ಹೇಳ್ತಾ ನಾ ಎಲ್ಲೋ ಒಂದು ಕಡೆ ಹಿಂಗೆ ಕೇಳಿದೆ, ನೀವು ಎಷ್ಟೊತ್ತಾದರೂ ಆಡ್ರಿ, ನಾವೊಂದು 5 ಮಿನಿಟ್ ಕೂತ್ಕೊಂಡು ಎದ್ದು ಹೋಗ್ತೀವ್ರಿ ಅಂದರು. ಅದಕ್ಕೆ ಕೇಳ್ಕೊಂಬಿಟ್ಟಿದ್ದೀನಿ ನಾನು, ಯಾಕಂದರೆ ನನಗೆ ಪಾಪ ಇಲ್ಲಿ ಫೋಟೋಗ್ರಾಫರ್ ಅಂತೂ ನಾನು ಸೈಡಿಗೆ ಹೋಗ್ಬಿಟ್ರೆ ಅವ್ರು ಗಾಬರಿಯಾಗಿ. ನಮಗೆ ಈ ಫೋಟೋಗ್ರಾಫರ್ಗಳು ಫಸ್ಟ್ ಟೈಮ್ ರೀ, ಅವ್ರ ಕಾಟ ಇಲ್ಲದೆ ಕಾರ್ಯಕ್ರಮ ನಡೆದೈತಿ. ಈ ವಿಡಿಯೋಗ್ರಾಫರ್ ಆ್ಯಂಡ್ ಫೋಟೋಗ್ರಾಫರ್ಸ್ ದೇ ಪ್ಲೇ ಎ ಮೇಜರ್ ರೋಲ್ ನವೇ ಡೇಸ್. ಈಗೇನು ರೀ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ ಬಂದೈತಿ. ನಾ ಬೇಲೂರಿಗೆ ಹೋಗಿದ್ದೀನಿ ರೀ, ಅಲ್ಲಿ ಆ ಹುಡುಗಿ ಹಿಂಗೆ ನಿಂತಾಳ್ರಿ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತೆ, ಶಾಂತಲೆ ಪೋಸದು ಹಿಂಗೆ. ಪಾಪ ಹುಡುಗನ ಹೆಂಗಾರು ನಿಲ್ಸ್ಬೇಕಲ್ರಿ, ಅವನ್ನ ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ನಿಲ್ಸಿದ್ದಾರೆ. ಪಾಪ್ರಿ ಅವನ್ ಆಯ್ತಾ ಆಯ್ತಾ ಆಯ್ತಾ ಅನ್ನಕತ್ತಾನ. ಇದು ಏನ್ರಿ, ಏನು ಕ್ರೇಜ್ ನಂಗೆ ಅರ್ಥ ಆಗೋವಲ್ದು. ನಾ ಯಾವುದೋ ಹಳ್ಳಿಗೆ ಹೋಗಿದ್ದೆ, ಹಳ್ಳಿ ಏನಾಗಿದೆ ಪಾಪ, ಒಂದು ಹೆಣ್ಮಕ್ಳನ್ನ ಯಾರೋ ಒಬ್ಬ ಅಟ್ಟಿಸ್ಕೊಂಡು ಹೋಗಕ್ಕತ್ತಾನ, ಅಕ್ಕಿ ದುಪ್ಪಟ ಎಳಿತಿದ್ರಿ ಅವನು. ನಾನು ಸ್ವಲ್ಪ ರ್ಯಾಶ್ರಿ, ನಾ ಯಾರಿಗೂ ಸ್ಟೇಟಸ್ ಮುಖಮುತಿ ನೋಡಂಗಿಲ್ಲ. ನಾ ಏನು ಮಾಡಿದೆ, ಅವನು ಅಕ್ಕಿ ದುಪ್ಪಟ ಎಳಿತಿದ್ದಾನೆ, ಇನ್ನೊಬ್ಬ ಯಾರು ಜೋರಾಗೇಳಿ ಅಂತ ಇದ್ದಾನೆ ಕ್ಯಾಮ್ರಾ ಇಟ್ಕೊಂಡು. ನಾನು ಹೋಗಿ ಇಬ್ಬರಿಗೂ ಕಪಾಳಕ್ಕೆ ಒಂದು ಬಿಟ್ಟೆ ರೀ, ಏ ಬಡ್ಡಿ ಮಕ್ಕಳ ಹೆಣ್ಮಗಳಿಗೆ ಇನ್ಸಲ್ಟ್ ಮಾಡ್ತೀರಾ, ದುಪ್ಪಟ ಎಳಿತೀರಾ ಅಂದ. ಏನ್ರಿ ಮೇಡಮ್ ಇದು ಫೋಟೋಶೂಟ್ ರೀ ಅಂದರು. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತೆ, ಆಕಿ ಸ್ಲೋ ಮೋಷನ್ನಲ್ಲಿ ಓಡ್ತಾಳ, ಇವನ ಆಕಿ ದುಪ್ಪಟ ಎಳಿತಾನ ಅಂತೆ. ಆಯ್ತಾ, ಅವರವ್ವ ಪಾಪ ಸೇಫ್ಟಿಗೆ ಬಂದಾಳ, ಆಕಿಗೆ ಮಂಡಿ ನೋವು ಅದಕ್ಕೆ ಹಿಂಗೆ ಬರಕತ್ತದೆ. ಅದೆಲ್ಲ 100 ಮೀಟ್ರ್ ಹಿಂದೆ ಐತಿ, ಇವ ದುಪ್ಪಟ ಎಳಿಸ್ತಿದ್ದಾನೆ ಬಡ್ಡಿ ಮಗ. ಇಂಥವೆಲ್ಲ ನೋಡಿ ನೋಡಿ ಕೊರೋನಾ ಟೈಮಲ್ಲಿ ಭಾಳ ತ್ರಾಸಿತ್ರಿ. ಆ ಮದುವೆ ಲಗ್ನಕ್ಕೆ 50 ಮಂದಿ ಅಂತ ಮಾಡಿದರು, ಸತ್ರು 20 ಅಂದರು, ಒಂಥರ ಚಲೋ ಆಯ್ತು ಬಿಡ್ರಿ. ಯಾಕಂದ್ರೆ ನಿಜವಾಗಿ ಸತ್ರು ನಮ್ಗಳವರು ಒಂದು 20 ಮಂದಿನೇ, ಉಳಿಕಿದವರೆಲ್ಲ ಬೇರೆನೇ ಮಾತಾಡ್ತಾರೆ. ಲಗ್ನಕ್ಕಷ್ಟೇ 50 ನಮ್ಮವ್ರು ರೀ, ಉಳಿದವರೆಲ್ಲ ಬರೀ ಶೋಕಿ ಲೆವೆಲಿಗೆ ಕರೆಸಿರ್ತೀವಿ ಅಷ್ಟೇ ನಾವು ಅಂತ. ಸೊ ಈ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದು ಏನವ್ವ ಅದು ದರಿದ್ರ ರೂಲು, ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕಂತೆ ನನ್ನ ತಮ್ಮನ ಲಗ್ನ, ನಾ ಹ್ಯಾಂಗೆ ಮಾಸ್ಕ್ ಹಾಕ್ಕೊಳ್ಳಿ ಅಂದ್ಲು. ನಾ ಹೇಳಿದೆ ಹಾಕೋ, ಹಾಕ್ಕೊಂಡು ನೋಡು ಚಿಕ್ಕ ಬಟ್ಟಾಗ ಮುಗು ಬಾಯಿ ಮುಚ್ಕೊಂಡ್ರೆ ನಾವು ಬದುಕ್ತೀವಿ, ಇಲ್ಲಾಂದ್ರೆ ದೊಡ್ಡ ಬಟ್ಟಾಗ ನಮ್ಮನೆ ಮುಚ್ಚಿ ಹಾಸ್ಪಿಟ್ಲ್ಗೆ ಹಾಕ್ತಾರೆ ಅಂದು. ಯಾವ್ದು ಬೇಕು ಆಯ್ಕೆ ಮಾಡಿ ನೀನಂದೆ. ಪಾಪಕ್ಕಿ ತಮ್ಮನ ಲಗ್ನ ರೀ, ಎಣಿಸಿ ಬಿಟ್ರು ಬೆಂಗಳೂರಲ್ಲಿ ಮಾರ್ಷಲ್ಗಳು 50 ಅಂತ, 50 ಜನನ ಬಿಟ್ಟಾರ್ರಿ ಪುರೋಹಿತರು ಎಲ್ಲ ರೆಡಿ ಮಾಡ್ಕೊಂಡು, ಮದುವೆ ಗಂಡನ ಕರ್ಕೊಂಬನ್ನಿ ಅಂದರು. ಮದುವೆ ಗಂಡು ಒಳಗೆ ಬಂದಿಲ್ಲ ಅದು 52ನೇದು, ಯಾಕಂದ್ರೆ ಈ ವಿಡಿಯೋಗ್ರಾಫರು ಇವ್ರಿಗೆ ಲೈಟ್ ಹಿಡಿಯೋನು ಒಬ್ಬ, ಛತ್ರಿ ಹಿಡಿಯೋರು 3 ಜನ, ಕೇಬಲ್ ಎಳೆಯೋರು 4 ಮಂದಿ, ಒಟ್ಟು 12 ಮಂದಿ ಇವರ ಒಳಗೆ ಬಂದಾರ್ರಿ. ಲಗ್ನ ಹುಡುಗನೇ ಬಂದಿಲ್ಲರಿ. ಮತ್ತು ಇವ್ರದ್ದು ಏನು ಅಬ್ರ ಮಾಡ್ತಾರ್ರಿ ಇವರು, ಫೋಟೋ ವಿಡಿಯೋ ತೆಗಿಯೋದು ನೋಡ ಮಂತ್ರಿಗಳಿಗೆ, ಸಾರ್ ಇನ್ನೊಂದು ಸಲ ಹಚ್ಚಿ ಅಂತಾರ ದೀಪನ್ನ. ಅವರು ಕೇಳ್ತಾರೆ, ಅವ್ರು ನಮ್ಮ ಯಾರು ಮಾತು ಕೇಳಂಗಿಲ್ಲ, ವಿಡಿಯೋಗ್ರಾಫರ್ ಮಾತು ಕೇಳ್ತಾರೆ, ಆಯ್ತಪ್ಪ ಹಚ್ತೀನಿ ಅಂತಾರೆ, ಹಚ್ತಾರೆ ಅವರು. ಮತ್ತು ಇನ್ನೊಬ್ಬ ಅಂತಿರ್ತಾನೆ, ಯಾರೋ ಸರಿಯಾಗಿ ಬತ್ತಿ ಇಟ್ಟಿಲ್ಲೋ ಅಂತಾನೆ, ಅವ್ನು ಯಾವ ಬತ್ತಿ ಹೇಳ್ತಾನೋ ಗೊತ್ತಿಲ್ಲ, ಒಟ್ಟಾರೆ ಬತ್ತಿ ಸರಿ ಇಟ್ಟಿಲ್ಲ. ಇದಾದರೂ ಓಕೆ, ಲಗ್ನದ ಮನೆಯಾಗೆ ಹುಡುಗ ತಾಳಿ ಕಟ್ಟುವಾಗ ಇವನೇನು ಅನ್ಬೇಕು, ವಿಡಿಯೋಗ್ರಾಫರ್ ಏ ಮಂಗೆ ನನ್ನ ಮಗನ ಇಲ್ಲಿ ನೋಡು ಅಂಗಲ್, ಈ ಕಡೆ ನೋಡು ಈ ಕಡೆ ನೋಡು ಅಂದ. ಹುಡುಗ ಪಾಪ ಹಿಂಗೆ ನೋಡಿ ತಾಳಿ ಕಟ್ಟಬೇಕು, ಹುಡುಗಿ ಕಟ್ಟಲಿಲ್ಲ, ಅವ್ರ ಅಕ್ಕಂಗೆ ಕಟ್ಟಿಬಿಟ್ಟ ಅವನು. ಅಕ್ಕಿ ಬಕ್ಕೋತ ನಿಂತಿದ್ಲು ಎಲ್ಲರೂ ರೆಡಿ ಮಾಡ್ಬೇಕಲ್ರಿ, ಕಟ್ಟಿದಾಗ ಇವನು ಹಿಂಗೆ ಹಿಂಗೆ ಹಿಂಗೆ ಹೋಗಿ ಹಿಂಗೆ ನೋಡು ಅಕ್ಕಿಗೆ ಕಟ್ಟಿಬಿಟ್ಟ.
ಇಂಥವೆಲ್ಲ ನಡೀತಾವ. ಇವೆಲ್ಲವೂ ನಮ್ಮ ಹಾಸ್ಯದ ಸರಕುಗಳಷ್ಟೇ. ಬಹುಶಃ ನಮ್ಮ ಜೀವನದಲ್ಲಿ ನಮ್ಮನ್ನು ಸ್ಮೈಲ್ ಅನ್ನೋರು, ನಗಿ ಅನ್ನೋರು ಪಾಪ ಫೋಟೋಗ್ರಾಫರ್ಸೇ. ನಾವೊಂದು ಲೇಡೀಸ್ ಕಾರ್ಯಕ್ರಮಕ್ಕೆ ಹೋದಾಗ, ಅದು ವಿಮೆನ್ಸ್ ಕ್ಲಬ್ ಕಾರ್ಯಕ್ರಮ, ಎಲ್ಲ ಕಿಟಿ ಪಾರ್ಟಿನವರು, ಏನು ಖುಷಿ, ಅವರು ಏನು ರೆಡಿಯಾಗಿ ಬಂದಿದ್ದರು. ಅವ್ರ ಮುಂದೆ ನನಗನ್ನಿಸ್ತು ನಾನು ಬಹಳ ಸಿಂಪಲ್ ಆದೆ ಅಂತ. ಅಷ್ಟು ಚಂದ ಡ್ರೆಸ್ ಮಾಡ್ಕೊಂಡಿದ್ರು. ಮೇಡಮ್ ಫಸ್ಟ್ ಫೋಟೋ ಸೆಷನ್ ಅಂದರು. ಇಲ್ರಿ ಕಾರ್ಯಕ್ರಮ ಅಂದೆ. ಹೇ ಫ್ರೆಶ್ ಆಗಿದ್ದೀವ್ರಿ, ಎಲ್ಲ ಪಾರ್ಲರಿಂದ ಬಂದೀವ್ರಿ ಅಂತ. ಆಯ್ತು ಬಿಡ್ರಿ ಅಂತ. ಆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಎಲ್ಲಾರನ್ನು ನಿಲ್ಲಿಸ್ಬೇಕ್ರಿ. ಅವನಿಗೆ ಅಮ್ಮನ ಹೋಟೆಲ್ ಮತ್ತೆ ಹುಟ್ಟದಷ್ಟು ತ್ರಾಸ ಆಯ್ತು ರೀ. ಯಾಕೆ ನೀವು ಮುಂದೆ ಬರ್ರಿ ಮೇಡಮ್, ನೀವು

0: ಡಿಸೈನ್ ಮಾಡ್ಸಕ್ಕೆ ಒಬ್ಬೊಬ್ರು 15,000-20,000 ಖರ್ಚು ಮಾಡಿವ್ರಿ ಅಂದರು. ಆ ಬ್ಲೌಸಲ್ಲಿ ಕಿಟಕಿ ಇರ್ತವ, ಬಾಗಿಲು ಇರ್ತವ, ನಕ್ಷತ್ರ ಇರ್ತವ, ಗೆಜ್ಜೆ ಇರ್ತವ, ಗಂಟೆ ಇರ್ತವ. ಏ ಭಾಳ ಜನ ಗಂಡು ಮಕ್ಕಳಿಗೆ ಪಾಪ ಅವು ಸೀರೆ ಒಡವೆ ಕೊಡೋದಲ್ಲ, ಹೆಂಡತಿ ಬ್ಲೌಸಿನ ಚಾರ್ಜ್ ಕೊಡೋಕ್ಕಾಗವಲ್ದು. ತುಂಬ ಜನ ಗಂಡು ಮಕ್ಕಳಿಗೆ ಗೊತ್ತಿಲ್ಲ ನಾವು ಬ್ಲೌಸಿಗೆ ಎಷ್ಟು ಖರ್ಚು ಮಾಡ್ತೀವಿ ಅಂತ. ನಾವು ಹೇಳೋದೆ 50%. ನಾವು ಒರಿಜಿನಲ್ ಕಾಸ್ಟ್ ಹೇಳಿದ್ರೆ ಅವು ಹಾರ್ಟ್ ಅಟ್ಯಾಕ್ ಆಗ್ತವ, ಹೌದಿಲ್ಲ? ಮನೆಯ ಹೊಸ್ತಿಲಿಗೆ ಶುಭ ಬರೆಯುವಾಕೆ, ಮಂಗಳವ ಬಾಯಂದು ಕರೆಯುವಾಕೆ, ದಿನ ದಿನವೂ ಜಯವ ಕೋರುವಾಕೆ. ನಮ್ಮನ್ನು ಲಗ್ನ ಮಾಡಿ ಕಳಿಸುವಾಗಲೇ ಎರಡು ದೀಪ ಕೊಡ್ತಾರ್ರಿ. ನೀ ಮೆಟ್ಟಿದ ಮನೆ, ನೀ ಹುಟ್ಟಿದ ಮನೆ, ಎರಡೂ ಬೆಳಗೋ ದೀಪ ನೀನಾಗು, ಜ್ಯೋತಿ ನೀನಾಗು ಅಂತ. ನಾವು ಜ್ಯೋತಿಯಾಗೋಣ, ಜ್ವಾಲೆ ಆಗೋದು ಬೇಡ ಅಂತ ಹೇಳ್ತಾ ಒಂದೇ ಒಂದು ಕೊನೆಯ ಪ್ರಸಂಗ. ಒಬ್ಬ 500 crore ಟಾರ್ಗೆಟ್ ಇಟ್ಕೊಂಡು ಸಂಪಾದನೆ ಮಾಡಿದ್ದಾರೆ, 500 crore ಆಯಿತು. ಆದಮೇಲೆ ಅವನಿಗೆ ಯಾರೋ ಹೇಳಿದ್ರು, ಏನಪ್ಪ ಪ್ರಯೋಜನ, ಹೋಗ್ತಾ ಏನು ಒಯ್ಯಂಗಿಲ್ಲಲ್ಲ ನೀನು ಅಂದರು. ಇವನಿಗೆ ಅವಾಗ ಸ್ವಲ್ಪ ಗಾಬರಿ ಬಡೀತು, 500 crore ಏನು ಒಯ್ಯಕ್ಕಾಗಲ್ವಾ, ಯಾರಾದರೂ ಸಲಹೆ ಕೇಳ್ಬೇಕಲ್ಲ, ಯಾರಾದರೂ ನನಗೆ ಸಲಹೆ ಕೊಡ್ರಿ, ನಾನು ಮೇಲಿನ ಲೋಕಕ್ಕೆ ಹೋಗ್ತಾ ಒಯ್ಯೋ ಹಂಗೆ ಏನಾದರೂ ಐಡಿಯಾ ಕೊಡ್ರಿ, ನಿಮಗೊಂದು 500,000 ಕೊಡ್ತೀನಿ ಅಂದ. ಮಂದಿ ಬೈಕೊಂಡ್ರು, ಕಳ್ಳ ಬಡ್ಡಿ ಮಗ, 500 crore ಆಯ್ತು, 500,000 ಕೊಡ್ತೀನಿ ಅಂತ ನೋಡು ಅಂದರು. ಐಡಿಯಾ ಗೊತ್ತಿಲ್ಲ ಅಂತ ಹೇಳಲಿಲ್ಲ. 50 ಕೊಡ್ತೀನಿ ಅಂದ, ಯಾರೂ ಬರಲಿಲ್ಲ. ಆಮೇಲೆ ನಾನು 50 crore ಕೊಡ್ತೀನಿ, ಯಾರ ಬರ್ರಿ ಅಂದ. ಆವಾಗ ನಮ್ಮ ಕೋರೆ ಸಾಹೇಬ್ರು ಅಂತವ್ರು ಒಬ್ರು ಮುಂದೆ ಬಂದರು, ನಾ ಐಡಿಯಾ ಕೊಡ್ತೀನಪ್ಪ, ನನ್ನ ಹತ್ರ ರೊಕ್ಕಿಲ್ಲ ಅಂತ ಹಂಗೆ ಬೇಕಂತಲ್ಲ, ಆದ್ರೆ ಸಂಸ್ಥೆ ಬೆಳೆಸೋಣ ಅಂತ. ನೀ 50 crore ಕೊಡ್ತೀಯಲ್ಲ, ಇನ್ನೊಂದಷ್ಟು ಇನ್ಸ್ಟಿಟ್ಯೂಷನ್ ಮಾಡೋಣ, ಇನ್ನೂ ಚಲೋ ಮಾಡೋಣ ಅಂತ ನಾ ಐಡಿಯಾ ಕೊಡ್ತೀನಿ ಅಂದರು. ಆಯ್ತು ರೀ ಸರ್, ಹೇಳ್ರಿ ನೀವು ಪ್ರಪಂಚ ಕಂಡವರು ಅಂದ. ಏ ನೀನು 500 crore ಗಳಿಸಿ ಅಂದ್ರೆ ಪ್ರಪಂಚ ನೋಡಿದ್ಯಾ, ನೀ ಅಮೆರಿಕಾಗೆ ಹೋಗಿದೀಯಾ ಅಂದರು. ಏ ಹೋಗಿನ್ರಿ ಕೊರೆ ಸಾಹೇಬ್ರ ಅಂದ. ಅಮೆರಿಕಾಗೆ ಏನು ಒಯ್ದಿದ್ದಿ ನೀನು ಕರೆನ್ಸಿ ಅಂದರು. ಡಾಲರ್ ರೀ ಅಂದ. ಇಂಗ್ಲೆಂಡು? ಓ ಯೂರೋ, ಯೂರೋ ಅಂದ. ಪೌಂಡ್ಸು? ಯೂರೋ. ದುಬೈ? ನಾನು ದಿರಮ್ಸು ತಗೊಂಡೋಗಿನ್ರಿ, ಗೊತ್ತ್ರಿ ನನಗೆ ಅಂದ. ಅಷ್ಟೇ ಸಿಂಪಲ್. ದೇವಲೋಕಕ್ಕೆ ಒಂದು ಕರೆನ್ಸಿ ಐತೆ, ದಾನ ಧರ್ಮ ಒಳ್ಳೇದು ಮಾಡೋದು, ಬಡವರ ಕಣ್ಣೀರು ಒರೆಸೋದು, ಬಡವರಿಗೆ ಕೆಲಸ ಕೊಡೋದು, ಮತ್ತು ಸಮಾಜಕ್ಕೆ ಉಪಯೋಗ ಆಗಿ ಬದುಕೋದು. ನಿನ್ನ 500 crore ಕರೆನ್ಸಿ ಮಾಡ್ಕೊಂಡು ಇದೆಲ್ಲ ಮಾಡಿ ತೊಗೊಂಡು ಹೋಗ್ಬೋದು ನೋಡಪ್ಪ, ನೀನು ಕನ್ವರ್ಟ್ ಮಾಡಬೇಕು, ಇಷ್ಟೇ ಕನ್ವರ್ಷನ್ನು ಅಂದರು. ಬಹುಶಃ ದಿಸ್ ಇಸ್ ಎ ಬಿಗ್ಗೆಸ್ಟ್ ಲೆಸನ್ ವಿ ನೀಡ್ ಟು ಲರ್ನ್ ಇನ್ ಅವರ್ ಲೈಫ್. ನಮ್ಮ ಬದುಕಲ್ಲಿ ನಾವು ಕಲಿಬೇಕಾದ ಬಹಳ ದೊಡ್ಡ ಪಾಠ ಇದು. ಬಂಧುಗಳೇ, ನೀವೆಲ್ಲ ತುಂಬ ಓದ್ಕೊಂಡಿರೋ ವಿದ್ಯಾವಂತರುಗಳು, ನಿಮ್ಮ ಮುಂದೆ ಮಾತಾಡೋವಂಥ ಅರ್ಹತೆ ನನಗಿಲ್ಲ, ಆದರೂ ಕೂಡ ಈ ಒಂದು ಸಣ್ಣ ಕಲಾವಿದೆನ ತುಂಬ ಪ್ರೀತಿಯಿಂದ ನಿಮ್ಮ ವುಮನ್ ಎಂಪವರ್ಮೆಂಟ್ ಸೆಲ್ಲಲ್ಲಿ ನನ್ನ ಬರಮಾಡಿಕೊಂಡು ಮಾತಾಡ್ಲಿಕ್ಕೆ ನನಗೊಂದು ಅವಕಾಶ ಕೊಟ್ರಿ. ನನಗೆ ಮತ್ತೆ ಸುಣ್ಣ ಬಣ್ಣ ಹಚ್ಕೊಂಡು ವೇದಿಕೆಗೆ ಬಂದು ನಾನು ಚಾರ್ಜ್ ಆಗೋದಿಕ್ಕೆ, ಇನ್ನೊಂದು ವರ್ಷ ನಾನು ಮತ್ತೆ ಬದುಕಬೇಕು ಅನ್ನೋ ಅಂತ ಪ್ರೇರೇಪಣೆಯನ್ನು ತುಂಬಿದ್ರಲ್ಲ, ಈ ಸಂಸ್ಥೆಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಕೋರೆ ಸಾಹೇಬ್ರದ್ದು ದೊಡ್ಡ ಕುಟುಂಬ ಇದು, ನೀವೆಲ್ಲ ಈ ಕುಟುಂಬದ ಸದಸ್ಯರು. ಈ ಸದಸ್ಯರ ಜೊತೆ ನನ್ನನ್ನು ಒಬ್ಬ ಮನೆ ಮಗಳಾಗಿ ನೋಡ್ಕೊಂಡಿದ್ದಕ್ಕೆ ನಾನು ನಿಮ್ಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹಾಗೆ ನಿಮ್ಮ ಮೆಸ್ನವರು ಕೊಟ್ಟ ಆತಿಥ್ಯ, ಅವರು ಕೊಟ್ಟ ಊಟ ತಿಂಡಿ ಅದ್ಭುತವಾಗಿತ್ತು, ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿತ್ತು, ಕೇಳಿ ಸಂಸ್ಥೆ ಹಾಸ್ಪಿಟಾಲಿಟಿ. ಮೋದಿಜಿಯವರೇ ಫಿದಾ ಆದಮೇಲೆ ಸುಧಾ ಅವರು ಯಾವ ಲೆಕ್ಕ ಅಲ್ವಾ. ಒಳ್ಳೆಯದಾಗಲಿ, ನಮಸ್ಕಾರ. ನಮಸ್ಕಾರ.
1: ಇದುವರೆಗೂ ಕೇಳಿದ್ರಿ ಹಾಸ್ಯ ಹೊನಲು ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಖ್ಯಾತ ಹಾಸ್ಯ ಮಾತುಗಾರತಿ ಶ್ರೀಮತಿ ಸುಧಾ ಬರ್ಗೂರವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM, ಇದು KLE ಕನಸು. ನಮಸ್ಕಾರ.
2: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
3: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 अधिक मुलांना या योजनेचा लाभ मिळाला. याची पात्रता वय वर्ष 3 वर्षाखालील मुले, गंभीर ते अतिगंभीर श्रवण कमी असणं, हिअरिंग एड वापरूनही फायदा

0: Research Belagavi. School of Public Health invites you to join the future public health leaders through its integrated BPH plus MPH program, a five-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our two-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit CAHED JNMC Campus, Nehru Nagar, Belagavi or call 0831-244-444, extension 4327.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. KLE ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ KLE ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 938005648.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365, कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್

0: ಸಂಖ್ಯೆ 9448998331.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 24 ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಶಾಶ್ವತ ವಿಷಯಗಳ ಪತ್ತೆಗೆ ಸುಲಭ ತಂತ್ರ, ಅಂತರಿಕ್ಷದ ಅಪಾಯ ತಡೆಯುವ ದಿರಿಸು ಹಾಗೂ ಪ್ಲಾಸ್ಟಿಕ್ ತಿನಿಸು. ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 23 ಆಗಸ್ಟ್ 20, 2026. ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 23 ಆಗಸ್ಟ್ 20, 2026. ಶಾಶ್ವತ ವಿಷಯಗಳ ಪತ್ತೆಗೆ ಸುಲಭ ವಿಧಾನ. ನೀರು, ನೆಲ ಎಲ್ಲ ವಿಷಮಯವಾಗ್ತಿದೆ ಅನ್ನೋದು ಹಳೆಯ ಸುದ್ದಿ. ಕೃಷಿಗಾಗಿ ನಾವು ಬಳಸುವ ರಾಸಾಯನಿಕಗಳು, ಕಾರ್ಖಾನೆಗಳಿಂದ ಹೊರಸುರಿಯುವಂತಹ ತ್ಯಾಜ್ಯ ವಸ್ತುಗಳು, ವಾಹನಗಳು ಸೂಸುವ ಹೊಗೆಯಿಂದ ಮಳೆಗೆ ಕೂಡಿಕೊಳ್ಳುವ ವಿಷಾನಿಲಗಳು, ಮನೆ ಮನೆಗಳಿಂದ ಹೊರಗಿಸದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಮೊದಲಾದವುಗಳಿಂದ ನೀರು, ನೆಲ, ಗಾಳಿಯಲ್ಲಿ ಜೀವಿಗಳಿಗೆ ಹಾನಿಕರವಾದಂತಹ ರಾಸಾಯನಿಕಗಳು ಕೂಡಿಕೊಳ್ಳುತ್ತಿವೆ. ಇವುಗಳಲ್ಲಿ ಇತ್ತೀಚೆಗೆ ಬಹಳ ಆತಂಕವನ್ನುಂಟು ಮಾಡಿರುವ ಎರಡು ವಿಷಯಗಳು ಎಂದರೆ, ಧೂಳಿಗಿಂತ ಸೂಕ್ಷ್ಮವಾದ ಪ್ಲಾಸ್ಟಿಕ್ಕಿನ ಕಣಗಳು ಅರ್ಥಾತ್ ಮೈಕ್ರೋಪ್ಲಾಸ್ಟಿಕ್ಕು, ಹಾಗೂ ಅವಿನಾಶಿ ಅಣುಗಳು ಎಂದೇ ಕುಖ್ಯಾತಿಯಾದ PFA ವಸ್ತುಗಳು. ಇದೀಗ ಒಂದು ಹಿಡಿ ಮಣ್ಣನ್ನು ತೆಗೆದು ನೆಲದಲ್ಲಿ ಇರಬಹುದಾದ 44 ಬಗೆಯ PFAಗಳನ್ನು ಏಕಕಾಲದಲ್ಲಿ ಪತ್ತೆ ಮಾಡುವ ವಿಧಾನವನ್ನು ಲಕ್ನೋದಲ್ಲಿರುವ ಭಾರತೀಯ ವಿಷವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಅಂದರೆ IITR ಸಂಸ್ಥೆಯ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಾರಂತೆ. ಆಧುನಿಕ ಬದುಕಿನ

0: ಆತಂಕಗಳು ಎನ್ನಿಸಿದ ಮೈಕ್ರೋಪ್ಲಾಸ್ಟಿಕ್ಕು ಹಾಗೂ ಪಿಎಫ್ಎಗಳಲ್ಲಿ ಪಿಎಫ್ಎ ನಡವಳಿಕೆ ವಿಶೇಷ. ಒಮ್ಮೆ ನೆಲವನ್ನೋ ನೀರನ್ನೋ ಕೂಡಿಕೊಂಡ್ರೆ ಇದು ಅಲ್ಲಿಂದ ಗಿಡಗಳಿಗೆ, ಗಿಡದಿಂದ ಪ್ರಾಣಿಗಳಿಗೆ, ಪ್ರಾಣಿ ಗಿಡಗಳಿಂದ ಮನುಷ್ಯರಿಗೆ, ಮತ್ತೆ ಇವೆಲ್ಲವುಗಳಿಂದ ನೆಲಕ್ಕೋ ನೀರಿಗೋ ಹೋಗಿ ಸೇರಿಕೊಳ್ಳುತ್ತಲೇ ಇರುತ್ತದೆ. ಅವಿರತವಾಗಿ ಭೂಮಿಯ ವಿವಿಧ ಪರಿಸರ ನೆಲೆಗಳಲ್ಲಿ ಉಳಿದುಕೊಂಡಿರುತ್ತದೆ. ಹೀಗಾಗಿಯೇ ಇದನ್ನು ಅವಿನಾಶಿ ಎನ್ನುತ್ತಾರೆ. ಹಾಗಂತ ಇದು ಒಂದು ವಿಶಿಷ್ಟ ರಾಸಾಯನಿಕವಲ್ಲ, ಇದೊಂದು ರಾಸಾಯನಿಕದ ವರ್ಗ, ಪಾಲಿಫ್ಲೂರೋ ಆಲ್ಕೈಲು ಎನ್ನುವ ರಾಸಾಯನಿಕಗಳ ವರ್ಗ. ಫ್ಲೂರಿನ್ ಅಣುವನ್ನು ಹೊತ್ತಿರುವ ವಿವಿಧ ಅಣುಗಾತ್ರದ ರಾಸಾಯನಿಕಗಳನ್ನು ಹೀಗೆ ಪಿಎಫ್ಎ ಎಂದು ವರ್ಗೀಕರಿಸುತ್ತಾರೆ. ಇವು ಈಗ ಸರ್ವಾಂತರ್ಯಾಮಿ. ಪಿಎಫ್ಎ ವಿಶ್ಲೇಷಣೆ ಮಾಡುವ ಹೊಸ ತಂತ್ರವನ್ನು ಸಿದ್ಧಪಡಿಸಿರುವ ತಂಡದ ಮುಖ್ಯಸ್ಥ ಹಾಗೂ ಭಾರತೀಯ ವಿಶ್ವವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಭಾಸ್ಕರ್ ನಾರಾಯಣ್ ಪಿಎಫ್ಎಗಳ ಹಾವಳಿಯ ಕುರಿತು ಹೀಗೆ ಹೇಳ್ತಾರೆ.
1: ಇತ್ತೀಚೆಗೆ ನೋಡೋದಾದರೆ ಈ ಗಂಗಾ ನದಿ ಪಾತ್ರ ಇರ್ಬೋದು, ಅಥವಾ ಪೆರಿಯಾರ್ ನದಿ ಪಾತ್ರ ಇರ್ಬೋದು, ಅಥವಾ ಅವುಗಳಿಗೆ ಹೊಂದ್ಕೊಂಡಿರೋ ಕೈಗಾರಿಕಾ ಕ್ಷೇತ್ರಗಳೇನಿದೆ ಅದು, ಅಥವಾ ಕೈಗಾರಿಕಾ ತ್ಯಾಜ್ಯ ಆಯಾ ನದಿಗಳ ಗುಣಮಟ್ಟದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅದನ್ನು ನಾವು ಸಂಶೋಧನೆ ಮುಖಾಂತರ ಗಮನಿಸಿದ್ದೇವೆ. ಇದಲ್ಲದೆ ನಾವು ನೋಡೋದಾದರೆ ಚೆನ್ನೈಯಲ್ಲಿ ಅಡ್ಯಾರ್ ನದಿ ಇದೆ, ತಮಿಳುನಾಡಿನ ವಿಲುಪುರಂ ಹತ್ರ ಬಕಿಂಗ್ಹ್ಯಾಮ್ ಕಾಲುವೆ ಅಂತ ಇದೆ, ಅದೇ ಥರ ಇನ್ನೂ ಸುಮಾರು ಜಾಗಗಳಲ್ಲಿ ಅಂತರ್ಜಲ ಎಲ್ಲಿ ಬೋರ್ ಕರೆದು ನಾವು ಕುಡಿಯೋದಕ್ಕೆ ಸುಮಾರು ನಮ್ಮ ವಸತಿ ಗೃಹಗಳಲ್ಲಿ ಬಳಸ್ತೀವಿ ನೀರು, ಅಂಥ ಒಂದು ಅಂತರ್ಜಲದಲ್ಲೂ ಕೂಡ ಪಿಫಾಸ್ನ ಮಟ್ಟ ಹೆಚ್ಚಿಗೆ ಇರೋದನ್ನು ನಾವು ಕಂಡಿದ್ದೀವಿ. ನಮ್ಮದೇ ಆದ ಸಂಶೋಧನಾ ತಂಡ ಗುಜರಾತ್ನ ದಹೇಜ್ ಕೈಗಾರಿಕಾ ವಲಯದಲ್ಲಿ ಕೂಡ ನಾವು ಸುಮಾರು ವ್ಯವಸ್ಥಿತವಾಗಿ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಅದರಲ್ಲಿ ಎಷ್ಟು ಪಿಫಾಸ್ ಇದೆ ಅಂತ ಕೂಡ ನೋಡಿದ್ದೀವಿ. ಅದನ್ನು ಕೂಡ ನಾವು ನಮ್ಮ ಒಂದು ಸಂಶೋಧನಾ ಪತ್ರದಲ್ಲಿ ಪ್ರಕಟಿಸಿದ್ದೀವಿ ಮತ್ತು ಅವರಿಗೆ ಇದ್ರ ಬಗ್ಗೆ ಸುಮಾರು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ.
0: ಅದು ಸರಿ. ನೀರಿನಲ್ಲಿರುವ ಪಿಎಫ್ಎಗಳನ್ನು ಪತ್ತೆ ಮಾಡುವ ತಂತ್ರಗಳು ಈಗಾಗಲೇ ಅಭಿವೃದ್ಧಿಯಾಗಿವೆ. ಆದರೆ ಮಣ್ಣಿನಲ್ಲಿರುವ ಇವನ್ನು ಪತ್ತೆ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ. ಕಾರಣ ಇವು ಇತರೆ ರಾಸಾಯನಿಕಗಳ ಜೊತೆಗೆ, ಅದರಲ್ಲಿಯೂ ಮುಖ್ಯವಾಗಿ ಸಾವಯವ ವಸ್ತುಗಳ ಜೊತೆಗೆ ಸುಲಭವಾಗಿ ಅಂಟಿಕೊಳ್ಳಬಲ್ಲವು. ಮಣ್ಣಿನಲ್ಲಿರುವ ನೂರಾರು ರಾಸಾಯನಿಕಗಳಿಂದ ಇವನ್ನು ಪ್ರತ್ಯೇಕಿಸಿ ಪತ್ತೆ ಮಾಡುವುದು ಕಷ್ಟ. ಜೊತೆಗೆ ಮಣ್ಣಿನಲ್ಲಿ ಇರುವ ಇವುಗಳ ಪ್ರಮಾಣವೂ ಅಡ್ಡಿಯಾಗುತ್ತದೆ. ಪ್ರತಿ ಗ್ರಾಂ ಮಣ್ಣಿನಲ್ಲಿ ಯಾವುದೇ ಪಿಎಫ್ಎಯು ಕೂಡ ಕೇವಲ ಕೆಲವೇ ಕೆಲವು ನ್ಯಾನೋಗ್ರಾಮ್ಗಳಷ್ಟೇ ಇರಬಹುದು. ನ್ಯಾನೋಗ್ರಾಮ್ ಅಂದರೆ ತೂಕಕ್ಕೆ ತೂಕವಾಗಿ 10 ಕೋಟಿಯಲ್ಲಿ 1 ಅಂಶದಷ್ಟು ಅಷ್ಟೇ. ಅಷ್ಟು ವಿರಳವಾಗಿರುವ ಅಣುಗಳನ್ನು ಹುಡುಕಿ ಇವು ಇಂಥದೇ ಎಂದು ಗುರುತಿಸುವುದಕ್ಕಿಂತ ಬಣವೆಯಲ್ಲಿ ಅಡಗಿರುವ ಸೂಜಿಯನ್ನು ಹುಡುಕುವುದು ಬಹಳ ಸುಲಭ. ಇದಕ್ಕಾಗಿ ವಿಜ್ಞಾನಿಗಳು ವಿಶೇಷ ತಂತ್ರಗಳನ್ನು ಬಳಸಬೇಕಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದದ್ದು ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ವಿಧಾನ. ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ವಿಧಾನದಿಂದ ವಿವಿಧ ಗಾತ್ರದ ಅಣುಗಳನ್ನು ಬೇರ್ಪಡಿಸಬಹುದು. ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅವುಗಳೆಷ್ಟೆಷ್ಟು ತೂಕದವು ಎಂದು ಗುರುತಿಸುತ್ತದೆ. ಹೀಗೆ ನಿರ್ದಿಷ್ಟ ಗಾತ್ರದ ಅಣುಗಳನ್ನು ಗುರುತಿಸಬಹುದು.
1: ಅತ್ಯಲ್ಪ ಪ್ರಮಾಣದಲ್ಲಿದ್ದರೂ ಕೂಡ, ತುಂಬ ಕಮ್ಮಿ ಇದ್ದರೂ ಕೂಡ ಈ ಪಿಫಾಸ್ಗಳು ನಮ್ಮ ಜೈವಿಕ ಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಥರ ಒಂದು ರಾಸಾಯನಿಕಗಳನ್ನ ಪತ್ತೆ ಮಾಡೋದಕ್ಕೆ LC-MS-MS ಅಂತ ಸೂಕ್ಷ್ಮತೆ ಹೊಂದಿರೋ ಸಾಧನಗಳು ಅನಿವಾರ್ಯ.
0: ಭಾಸ್ಕರ್ ನಾರಾಯಣರ ತಂಡ 1 ಗ್ರಾಂ ಮಣ್ಣಿನಿಂದಲೇ 44 ವಿಧದ ಪಿಎಫ್ಎಗಳನ್ನು ಗುರುತಿಸಿದೆಯಂತೆ. 1 ಗ್ರಾಂ ಮಣ್ಣಿನಿಂದ ಇವನ್ನು ಹೆಕ್ಕುವ ತಂತ್ರವನ್ನು ಸಾಧಿಸಿರುವುದು ಈ ತಂಡದ ಹೆಗ್ಗಳಿಕೆ. ಅದು ಹೇಗೆ ಅನ್ನೋದನ್ನ ಭಾಸ್ಕರ್ ಅವರ ಮಾತಿನಲ್ಲಿಯೇ ಕೇಳೋಣ.
1: ಅಂತಿಮ ವಿಶ್ಲೇಷಣೆಗೆ 1 ಗ್ರಾಂ ಮಣ್ಣು ಸಾಕು. ಆದಾಗ್ಯೂ ಯಾವುದೇ ಜಾಗದಿಂದ 1 ಗ್ರಾಂ ಮಣ್ಣು ತಗೊಂಡ್ರೆ ಪರೀಕ್ಷೆ ಮಾಡಿದ್ರೆ ಅದರಲ್ಲಿರೋ ಪಿಫಾಸ್ಗಳ ಬಗ್ಗೆ ನಿಖರವಾದ ಚಿತ್ರಣ ಸಿಗಲ್ಲ, ಮತ್ತೆ ಅದೇ ಆ ಜಾಗ ಸುತ್ತಮುತ್ತ ಇರೋದ್ರದ್ದು ಪ್ರತಿನಿಧಿತ್ವ ಕೂಡ ಮಾಡಲ್ಲ ಅದು. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, 10 ಮೀಟರ್ ಉದ್ದಗಲ ಇರುವ ಅಂದ್ರೆ ಒಂದು ಚದರ 10 ಚದರದ ನೆಲದಿಂದ 10-15 ಸೆಂಟಿಮೀಟರ್ ಒಳಗಡೆ ಕೊರೆದು 200 ಗ್ರಾಂ ಮಣ್ಣನ್ನ ಒಂದು 5 ಕಡೆಯಿಂದ ಸಂಗ್ರಹಿಸ್ತೀವಿ. ಮಣ್ಣು ಕೊರೆಯೋ ಯಂತ್ರದಿಂದ ಈ ಮಣ್ಣನ್ನು ನಾವು 10-15 ಮೇಲ್ಮೈಯಿಂದ 10-15 ಸೆಂಟಿಮೀಟರ್ ಒಳಗಡೆ ಕೊರೆದು 200 ಗ್ರಾಂ ಅಷ್ಟು ಮಣ್ಣನ್ನು ತಗೋತೀವಿ. ಇದೊಂದು ಸಾಧಾರಣ ಉಪಕರಣ ಆದ್ರೂ ನಮ್ಮ ಸಂಶೋಧನಾ ಕಾರ್ಯಕ್ಕೆ ತುಂಬಾ ಮುಖ್ಯವಾಗಿರುತ್ತೆ. ಈ ತರ ಸಂಗ್ರಹ ಮಾಡಿದ ನಾವು 200-200 ಗ್ರಾಂ ಒಂದು 5 ಕಡೆಯಿಂದ 1 ಕೆಜಿಯಷ್ಟು ನಾವು ಮಣ್ಣು ತಗೊಂಡಾಗ ಅದೆಲ್ಲ ಸೇರಿಸಿ ಜರಡಿ ಹಿಡಿತೀವಿ ಅದನ್ನು. ಅದರಿಂದ ಬಂದ ಮಣ್ಣನ್ನು ಒಣಗಿಸ್ಬಿಟ್ಟು ಅದರಿಂದ 1 ಗ್ರಾಂ ಮಿಶ್ರಿತ ಮಾದರಿನ ಮಾಡಿ ಅದರಿಂದ 1 ಗ್ರಾಂ ತಗೊಂಡು ಅದನ್ನು ಪರೀಕ್ಷೆ ಪಡಿಸ್ತೀವಿ. ಆ ನೆಲದ ಒಂದು ಪ್ರತಿನಿಧಿ ನಮೂನೆ ಅಂತ ತಗೊಂಡಾಗ ತಳದಲ್ಲಿರೋ ಮಾಲಿನ್ಯನ ಅದು

0: ತೋರಿಸುತ್ತೆ.
1: ಹೀಗೆ 1 ಗ್ರಾಂ ಮಣ್ಣನ್ನು ಪಡೆದ ಮೇಲೆ ಅದನ್ನು ಮೀಥೈಲ್ ಆಲ್ಕೋಹಾಲ್, ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಕಾರ್ಬನ್ ಇದಿಲನ್ನು ಬಳಸಿ 44 PFA ಪತ್ತೆ ಮಾಡಬಹುದು ಎಂದು ಈ ತಂಡ ನಿರೂಪಿಸಿದೆ. ಅಷ್ಟೇ ಅಲ್ಲ, ಈ ತಂತ್ರ ನಿಜಕ್ಕೂ ಉಪಯುಕ್ತವೇ ಎನ್ನುವ ಪರಿಶೀಲನೆಯನ್ನು ಮಾಡಲಾಗಿದೆ. ಇದರಲ್ಲಿ ಬಳಸಿರುವ ಎಲ್ಲ ರಾಸಾಯನಿಕಗಳು ಕೂಡ ಬಲು ಸುಲಭವಾಗಿ ಸಿಗುವಂತಹ ರಾಸಾಯನಿಕಗಳು.
0: ಸೌಕರ್ಯದ ಬಗ್ಗೆ ಆದರೆ ಅಥವಾ ಯಾವುದೇ ಒಂದು ಆಧುನಿಕ ಪ್ರಯೋಗಶಾಲೆಯಲ್ಲಿ ಇದ್ರ ಬಗ್ಗೆ ಏನಾಗಬಹುದು ಅಂತ ನೋಡೋದಾದರೆ, LC-MS-MS ಅಂತ ಒಂದು ಸುಧಾರಿತ ಯಂತ್ರಗಳು ಅಥವಾ ಸೌಕರ್ಯ ಇಟ್ಕೊಂಡಿರೋ ಆಧುನಿಕ ಪ್ರಯೋಗಶಾಲೆಗಳಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಈ PFAS ಪರೀಕ್ಷೆನ ಮಾಡಬಹುದು. ಅದಲ್ಲದೆ ಕೇವಲ 10-12 ನಿಮಿಷದಲ್ಲಿ ನಾವು ಈ PFAS ಪರೀಕ್ಷೆನ ಮಾಡಬಹುದು. ಹಾಗಾಗಿ ದಿನನಿತ್ಯ ನಾವು ಸರಿಸುಮಾರು 150-200 ನಮೂನೆಗಳನ್ನ ನಾವು ಈ ರಾಸಾಯನಿಕಕ್ಕೋಸ್ಕರ ಪರೀಕ್ಷೆ ಮಾಡಬಹುದು.
1: IITR ತಂಡದ ಅಧ್ಯಯನದಲ್ಲಿ ಗೊತ್ತಾದ ಒಂದು ಕಾಳಜಿಯ ವಿಷಯ ಎಂದರೆ, ಈ PFAಗಳಲ್ಲಿ ಇತ್ತೀಚೆಗೆ ಕೈಗಾರಿಕೆಗಳು ಹೊಸದಾಗಿ ಬಳಸುತ್ತಿರುವ ರಾಸಾಯನಿಕಗಳೇ ಹೆಚ್ಚಿನ ಪ್ರಮಾಣದಲ್ಲಿವೆಯಂತೆ. ಇದಕ್ಕೂ ಹಿಂದೆ PFAಗಳ ಅಪಾಯವನ್ನು ಮನಗಂಡು ಅದಕ್ಕಾಗಿ ಪರ್ಯಾಯ ವಸ್ತುಗಳನ್ನು ಬಳಸಲು ಆರಂಭಿಸಲಾಗಿತ್ತು. ಆ ಪರ್ಯಾಯ ವಸ್ತುಗಳೇ ಈಗ ಅಧಿಕ ಮಟ್ಟದಲ್ಲಿ ಇರುವುದು ಕಂಡುಬಂದಿದೆ. ಉದಾಹರಣೆಗೆ, ದಹೇಜ್ ಕೈಗಾರಿಕಾ ಕ್ಷೇತ್ರದಲ್ಲಿ ಇರುವ ವಿವಿಧ ನೆಲೆಗಳಿಂದ ಸಂಗ್ರಹಿಸಿದ ಮಣ್ಣಿನಲ್ಲಿ ಹೆಕ್ಸಾಫ್ಲೋರೋಪ್ರೊಪಿಲಿನ್ ಡೈಮರ್ ಆಸಿಡ್ ಅಥವಾ HFPDA ಎನ್ನುವ ರಾಸಾಯನಿಕದ ಪ್ರಮಾಣ ಅತಿ ಹೆಚ್ಚು ಇತ್ತಂತೆ. ಅತಿ ಹೆಚ್ಚು ಎಂದರೆ ಗ್ರಾಮಿನಲ್ಲಿ 1 ನ್ಯಾನೋಗ್ರಾಮಿಗಿಂತಲೂ ಕಡಿಮೆ, ಅಂದರೆ 10 ಕೋಟಿಯಲ್ಲಿ 1 ಅಂಶದಷ್ಟು, ಅದಕ್ಕೂ ಕಡಿಮೆ. ಇದನ್ನೂ ಈ ತಂತ್ರ ಪತ್ತೆ ಹಚ್ಚಿದೆ. ಅಂದಹಾಗೆ ಈ HFPDA ಜೆನೆಕ್ಸ್ ಎನ್ನುವ ಹೆಸರಿನಲ್ಲಿ ಮಾರಾಟವಾಗುತ್ತಿದೆ. ನಾವು ಬಳಸುವ ಸ್ಟಿಕ್ಕರ್ಗಳು, ಅಂಟು ಹಾಗೂ ಗೋಂದು, ನಾನ್ ಸ್ಟಿಕ್ ಲೇಪನಗಳಲ್ಲಿ ಬಳಕೆಯಾಗುತ್ತದೆ. ಹಾಗಿದ್ದರೆ ಇನ್ನು ಈ PFAಗಳನ್ನು ಗುರುತಿಸುವ ಮಣ್ಣು ಪರೀಕ್ಷೆಯನ್ನು ಎಲ್ಲೆಂದರಲ್ಲಿ ನಾವು ಮಾಡುವುದು ಸಾಧ್ಯವೇ?
0: ನೋಡಿ, ವಾಣಿಜ್ಯ ಉಪಲಬ್ಧತೆ ಯಾವುದೇ ಒಂದು ಸೌಕರ್ಯದ ಬಗ್ಗೆ ಆದರೆ ಅಥವಾ ಯಾವುದೇ ಒಂದು ಆಧುನಿಕ ಪ್ರಯೋಗಶಾಲೆಯಲ್ಲಿ ಇದ್ರ ಬಗ್ಗೆ ಏನಾಗಬಹುದು ಅಂತ ನೋಡೋದಾದರೆ, LC-MS-MS ಅಂತ ಒಂದು ಸುಧಾರಿತ ಯಂತ್ರಗಳು ಅಥವಾ ಸೌಕರ್ಯ ಇಟ್ಕೊಂಡಿರೋ ಆಧುನಿಕ ಪ್ರಯೋಗಶಾಲೆಗಳಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಈ PFAS ಪರೀಕ್ಷೆನ ಮಾಡಬಹುದು. ಅದಲ್ಲದೆ ಕೇವಲ 10-12 ನಿಮಿಷದಲ್ಲಿ ನಾವು ಈ PFAS ಪರೀಕ್ಷೆನ ಮಾಡಬಹುದು. ಹಾಗಾಗಿ ದಿನನಿತ್ಯ ನಾವು ಸರಿಸುಮಾರು 150-200 ನಮೂನೆಗಳನ್ನ ನಾವು ಈ ರಾಸಾಯನಿಕಕ್ಕೋಸ್ಕರ ಪರೀಕ್ಷೆ ಮಾಡಬಹುದು. ನಾವು ನಮ್ಮ ಸಂಶೋಧನಾ ಬಳಗ ಏನಿದೆ ಅದರಲ್ಲಿ ನಾವು ಈ ಥರ ಒಂದು ಎಲ್ಲೆಂದರಲ್ಲಿ ಯೂಸ್ ಬಳಸ್ಬೋದಾದಂಥ ಒಂದು ಸಾಧಾರಣ ಉಪಕರಣ ಅಥವಾ ಪರೀಕ್ಷಾ ಕಿಟ್ ಅಂತ ಏನು ಹೇಳ್ತೀವಿ ಒಂದು ತಯಾರು ಮಾಡೋದು ಕೂಡ ನಾವು ನಮ್ಮ ಸಂಶೋಧನಾ ತಂಡ ಪ್ರಯತ್ನ ಮಾಡ್ತಾ ಇದೆ. ಅದಲ್ಲದೆ ಜಾಗತಿಕವಾಗಿ ನೋಡಿದ್ರೆ ನೀವು ಅಂದರೆ ಪ್ರಪಂಚದಾದ್ಯಂತ ಹಲವಾರು ಸಂಶೋಧನಾ ಸಂಸ್ಥೆಗಳಿದ್ದಾವೆ. ಅವು ಈ PFAS ಏನಿದೆ ಅದನ್ನು ಅಲ್ಲೇ ಸ್ಥಳದಲ್ಲೇ ವಿಶ್ಲೇಷಣೆ ಮಾಡಿ ಅಲ್ಲೇ ಅದರ ಬಗ್ಗೆ ಎಷ್ಟು ಮಟ್ಟದಲ್ಲಿದೆ ಅಂತ ಹೇಳುವಂಥ ಒಂದು ಪೋರ್ಟೇಬಲ್ ಸಂವೇದಕ ಅಥವಾ ಒಂದು ಯಂತ್ರ ಇರ್ಬೋದು ಆ ಥರ ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೂಡ ಸಂಶೋಧನೆ ಮಾಡ್ತಾ ಇದ್ದೇವೆ. ಈ ಅನ್ವೇಷಣೆ ಸತತವಾಗಿ ಜಾರಿನಲ್ಲಿದೆ. ಒಟ್ಟಲ್ಲಿ ಹೇಳಬೇಕಂತ ಹೇಳಿದ್ರೆ LC-MS-MS ಒಂದು ಸೂಕ್ಷ್ಮ ವಿಧಾನ ಏನಿದೆ ಈ PFAS-ನ ವಿಶ್ಲೇಷಣೆ ಮಾಡೋದಕ್ಕೆ ಒಂದು ಸುವರ್ಣ ಮಾನದಂಡವಾಗಿ ಇರೋದನ್ನ ನಾವು ಯಾವಾಗಲೂ ನೋಡ್ತಾ ಇದ್ದೀವಿ.
1: ಅಂತೂ ಸಾವಯವ ಕೃಷಿ ಮಣ್ಣಿನಲ್ಲಿ ರಸಗೊಬ್ಬರ ಬಳಸದೇ ಇರಬಹುದು, ಆದರೆ ಬೇರೆಡೆಯಿಂದ ಈ PFAಗಳು ಬಂದು ಸೇರಿವೆಯೇ ಇಲ್ಲವೇ ಎಂದು ಪತ್ತೆ ಮಾಡುವ ಅಗತ್ಯವಂತೂ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಈ ಪರೀಕ್ಷೆ ರೈತರಿಗೂ ಉಪಕಾರಿ ಎನ್ನಬಹುದು.
2: ಶ್ರವಣದಾನ, ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ

0: ಸಿಗುತ್ತದೆ. ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ. ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: ಅಂತರಿಕ್ಷದ ಅಪಾಯ ತಡೆಯುವ ದಿರಿಸು, ಬಾಂಧಳದ ಬಾಗು, ರವಿಕಿರಣಗಳ ನೀಳ್ಗೋಲು, ಇಂದುಮಣಿ ನುಣ್ಪು, ತಾರೆಗಳ ಕಣ್ಮಿನುಗು, ಚಿಂದದ ಅಂಗಾಂಗ ಭಾವದಿ ಮೊದಲ ಪಾಠವಿವು. ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ. ನೆಲದ ಮೇಲೆ ನಿಂತು ನೋಡಿದರೆ ಮೇಲೆ ಕಾಣುವ ಗಗನದಲ್ಲಿರುವ ಕಾಮನಬಿಲ್ಲು, ಸೂರ್ಯನ ಕಿರಣಗಳು, ಬೆಳದಿಂಗಳು, ಮಿನುಗುವ ನಕ್ಷತ್ರಗಳು ಎಲ್ಲವೂ ಸೌಂದರ್ಯ ಎಂದರೇನೆಂದು ತಿಳಿಸುವ ಪ್ರಕೃತಿಯ ಮೊದಲ ಪಾಠ ಎನ್ನುವುದು ಕವಿ DVG ಮಾತು. ನಿಜ, ಆಗಸ ಸುಂದರ. ಅದೇ ಕಾರಣಕ್ಕೆ ಮನುಷ್ಯ ಅದನ್ನೂ ಮುಟ್ಟಿ ಮೆಟ್ಟಿ ಮೀರಿ ಹೋಗುವ ಸಾಹಸವನ್ನು ಮಾಡುತ್ತಿದ್ದಾನೆ. ನಮ್ಮ ಕಣ್ಣಿಗೆ ತೆರೆದುಕೊಂಡ ಆಕಾಶವನ್ನಲ್ಲದೆ ಇನ್ನೂ ದೂರದ ಅಂತರಿಕ್ಷವನ್ನೂ ಬೆದಕಿದ್ದಾನೆ. ಆದರೆ ಅಲ್ಲಿ ಇಲ್ಲಿನ ಸೌಂದರ್ಯವಿಲ್ಲ, ಇದ್ದರೂ ಅದರೊಟ್ಟಿಗೆ ಅಪಾಯವೂ ಇದೆ ಎನ್ನುವುದು ವಿಜ್ಞಾನಿಗಳ ಅಂಬೋಣ. ಅಂತಹ ಜಾಗದಲ್ಲಿಯೂ ಸಾಹಸ ಪಯಣ ಮಾಡುವ ಅಂತರಿಕ್ಷಯಾನಿಗಳನ್ನು ಅಪಾಯದಿಂದ ರಕ್ಷಿಸುವ ಹೊಸದೊಂದು ದಿರಿಸು ಸಿದ್ಧವಾಗಿದೆ. ಈ ದಿರಿಸು ಸಾಮಾನ್ಯ ಅಂತರಿಕ್ಷಯಾನಿಗಳ ದಿರಿಸಿಗಿಂತ ದುಪ್ಪಟ್ಟು ರಕ್ಷಣೆಯನ್ನು ನೀಡುತ್ತದಂತೆ. ಅಂತರಿಕ್ಷಯಾನ ಆಕರ್ಷಕ ಸಾಹಸವೇನೋ ನಿಜ, ಆದರೆ ಅದರ ಸುಖ ಅನುಭವಿಸುವ ಮೊದಲು ಒಂದಿಷ್ಟು ಕಷ್ಟವನ್ನೂ ಅನುಭವಿಸಲೇಬೇಕು. ಅಂತರಿಕ್ಷದಲ್ಲಿ ಭೂಮಿಯ ಸೆಳೆತ ಇರುವುದಿಲ್ಲ. ಭೂಮಿಯ ಸೆಳೆತಕ್ಕೆ ಹೊಂದಿಕೊಂಡ ದೇಹಕ್ಕೆ ಅಲ್ಲಿನ ನಿರ್ವಾತ ಅಸಹನೀಯ ಎನ್ನಿಸುತ್ತದೆ. ದೇಹದಲ್ಲಿನ ಹಲವು ಪ್ರಕ್ರಿಯೆಗಳು ಏರುಪೇರಾಗುತ್ತವೆ. ಹೀಗಾಗಿ ಕೃತಕವಾಗಿ ಗುರುತ್ವ ಬಲವನ್ನು, ಒತ್ತಡವನ್ನು ಸೃಷ್ಟಿಸಬೇಕಾಗುತ್ತದೆ. ಅಲ್ಲಿ ಉಸಿರಿಗೆ ಅಗತ್ಯವಾದ ಗಾಳಿ ಹಾಗೂ ಅದರಲ್ಲಿರುವ ಆಮ್ಲಜನಕ ಇಲ್ಲವೇ ಇಲ್ಲ, ನೀರೂ ಇಲ್ಲ. ಆ ಗಾಳಿಯನ್ನು ಭೂಮಿಯಿಂದ ಹೊತ್ತೊಯ್ಯಬೇಕು, ಇಲ್ಲವೇ ಪಯಣಿಸುತ್ತಿರುವ ನೌಕೆಯಲ್ಲಿಯೇ ಅದನ್ನು ತಯಾರಿಸಿಕೊಳ್ಳಬೇಕು. ನೀರನ್ನು ಅಲ್ಲಿಯೇ ಹೊಂದಿಸಿಕೊಳ್ಳಬೇಕು. ಆಹಾರದ ಬುತ್ತಿಯನ್ನು ಹೊತ್ತೊಯ್ಯಲೇಬೇಕು. ಇವಿಷ್ಟು ಸಾಲದು ಎನ್ನುವಂತೆ ಕಣ್ಣಿಗೆ ಕಾಣದ ವಿಕಿರಣಗಳ ಕಾಟವೂ ಇರುತ್ತದೆ. ನೆಲದಿಂದ ನೋಡಿದಾಗ ಆಕಾಶವನ್ನು ನೀಲಿಯಾಗಿ ಕಾಣಿಸುವ ವಾಯುಮಂಡಲ ಭೂಮಿಗೆ ಒಂದು ರಕ್ಷಾಕವಚವೂ ಹೌದು. ಹೊರಜಗತ್ತಿನಿಂದ ಎಡೆಬಿಡದೇ ಬರುವ ವಿಕಿರಣಗಳನ್ನು ಇದು ತಡೆಗಟ್ಟಿ ನಮ್ಮನ್ನು ರಕ್ಷಿಸುತ್ತಿರುತ್ತವೆ. ಈ ರಕ್ಷಾಕವಚದ ಲಕ್ಷ್ಮಣರೇಖೆಯನ್ನು ದಾಟಿ ಹೋಗುವ ಯಾರಿಗೂ ಅಪಾಯ ಕಟ್ಟಿಟ್ಟಡ್ಡೆ. ಭೂಮಿಯಿಂದ ಸುಮಾರು 400 ಕಿಲೋಮೀಟರುಗಳ ಎತ್ತರದಲ್ಲಿ ಗಾಳಿ ಇಲ್ಲವೇ ಇಲ್ಲ ಎನ್ನುವಷ್ಟು ವಿರಳವಾಗಿರುತ್ತದೆ. ಅದಕ್ಕೂ ಮೇಲೆ 2000 ಕಿಲೋಮೀಟರು ಎತ್ತರದಲ್ಲಿ ಗಾಳಿಯ ಒಂದೆರಡು ಅಣುಗಳಷ್ಟೇ ಕಾಣಸಿಗಬಹುದು. ಅಂತಹ ಎಡೆಯಲ್ಲಿ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬರುವ ಶಕ್ತಿಶಾಲಿ ಕಿರಣಗಳು ಭೂಮಿಯ ಮೇಲೆ ಇರುವುದಕ್ಕಿಂತಲೂ ಪ್ರಖರವಾಗಿರುತ್ತವೆ. ಅದುವೇ ಅಪಾಯ. ಉಳಿದೆಲ್ಲ ಅಪಾಯಗಳಿಗಿಂತಲೂ ಈ ವಿಕಿರಣಗಳ ಬಗ್ಗೆ ವಿಜ್ಞಾನಿಗಳಿಗೆ ಹೆಚ್ಚು ಕಾಳಜಿ. ಏಕೆಂದರೆ ಇವು ತಕ್ಷಣಕ್ಕೆ ಯಾವುದೇ ಹಾನಿಯನ್ನು ಉಂಟುಮಾಡುವುದಿಲ್ಲ ಅಥವಾ ಅಂತಹ ಹಾನಿ ಕಾಣುವುದಿಲ್ಲ. ಆದರೆ ಈ ಶಕ್ತಿಶಾಲಿ ವಿಕಿರಣಗಳು ದೇಹದಲ್ಲಿನ ಜೀವಕೋಶಗಳಲ್ಲಿ ಶಾಶ್ವತವಾಗಿ ಬದಲಾವಣೆಗಳನ್ನು ಉಂಟುಮಾಡಬಲ್ಲವು. ಈ ಬದಲಾವಣೆಗಳು ಹಾನಿಕರವೂ ಆಗಬಲ್ಲವಾದ್ದರಿಂದ ಎಚ್ಚರಿಕೆ ಅಗತ್ಯ. ಬಾಹ್ಯಾಕಾಶ ಎಂದರೆ ಸ್ಪೇಸ್ ಸ್ಟೇಷನ್ಗಿಂತಲೂ ಎತ್ತರದ ಅಂತರಿಕ್ಷದಲ್ಲಿ ಪಯಣಿಸುವ ಯಾರಿಗಾದರೂ ಎರಡು ಬಗೆಯ ವಿಕಿರಣಗಳಿಂದ ಅಪಾಯವಿರುತ್ತದೆ. ಮೊದಲನೆಯದು ಸೂರ್ಯನಿಂದ ಹರಿದು ಬರುವ ವಿದ್ಯುತ್ತಾವೇಶವಿರುವ ಪ್ರೋಟಾನು ಇಲೆಕ್ಟ್ರಾನ್ಗಳ ಪ್ರವಾಹ. ಮತ್ತೊಂದು ವಿಶ್ವದ ಎಲ್ಲೆಡೆಯಿಂದ ವಿವಿಧ ಆಕಾಶಕಾಯಗಳಿಂದ ಬರುತ್ತಿರುವ ವ್ಯೋಮಕಿರಣಗಳು ಅಥವಾ ಕಾಸ್ಮಿಕ್ ಕಿರಣಗಳು. ಇವುಗಳಲ್ಲಿ ಸೂರ್ಯನಿಂದ ಬರುವ ಕಣಪ್ರವಾಹ ಹೆಚ್ಚು ಶಕ್ತಿಶಾಲಿ. ಆದರೂ ಅದು ಆಗೊಮ್ಮೆ ಈಗೊಮ್ಮೆ ಹರಿಯುವುದರಿಂದ ದುರ್ಬಲವಾದರೂ ಕಾಸ್ಮಿಕ್ ಕಿರಣಗಳಿಂದಲೂ ಅಪಾಯ ಹೆಚ್ಚೆ. ಈ ಎರಡು ಬಗೆಯ ಕಿರಣಗಳನ್ನು ವ್ಯೋಮಯಾನಿಗಳನ್ನು ತಟ್ಟದಂತೆ ಅಡ್ಡಗಟ್ಟುವ, ಇಲ್ಲವೇ ಅವುಗಳ ತೀವ್ರತೆಯನ್ನು ಕುಂದಿಸುವ ಅಥವಾ ಅವುಗಳಿಂದ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ತಡೆಗಟ್ಟುವ ಉಪಾಯಗಳನ್ನು ವಿಜ್ಞಾನಿಗಳು ಈಗಾಗಲೇ ಯೋಜಿಸಿದ್ದಾರೆ. ಉದಾಹರಣೆಗೆ, ಆಕಾಶ ನೌಕೆಗಳ ಹೊರಮೈಗೆ ಈ ಕಿರಣಗಳು ನೌಕೆಯ ಒಳಗೆ ನುಸುಲದಂತೆ ತಡೆದು ಪ್ರತಿಫಲಿಸಿಬಿಡುವ ಅಲ್ಯೂಮಿನಿಯಂ ಹೊದಕೆ ಇರುತ್ತದೆ. ಅಪ್ಪಿತಪ್ಪಿ ಈ ಹೊದಕೆಯನ್ನೂ ದಾಟಿಬರುವ ಕಿರಣಗಳನ್ನು ಹೀರಿಕೊಳ್ಳುವ ಪಾಲಿಮರ್ ಪದರವೂ ಇರುತ್ತದೆ. ಹಾಗಿದ್ದರೂ ಸ್ವಲ್ಪ ಮಟ್ಟದಲ್ಲಿ ವಿಕಿರಣಗಳು ನೌಕೆಯ ಒಳಗೆ ನುಸುಲಬಹುದು, ಯಾತ್ರಿಗಳನ್ನು ತಾಕಬಹುದು ಅಥವಾ ನೌಕೆಯ ಒಳಗಿರುವ ಗಾಳಿಯನ್ನು ಪ್ರಭಾವಿಸಬಹುದು. ಅಲ್ಲಿ ಬೇರೊಂದು ರೀತಿಯ ಅಪಾಯಕಾರಿ ಅಣುಗಳನ್ನು ಸೃಷ್ಟಿಸಬಹುದು. ಈ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಯಾತ್ರಿಗಳ ದಿರಿಸನ್ನೇ ಇನ್ನಷ್ಟು ಭದ್ರವಾದ ಗುರಾಣಿಯಂಡಾಗಿ

0: ಸಲು ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ. ನಾಸಾದ ವಿಜ್ಞಾನಿಗಳು ಸಿದ್ಧಪಡಿಸಿದ ಆಸ್ಟ್ರೋರಾಡ್ ಎನ್ನುವ ಹೊಸದೊಂದು ದಿರಿಸು ಇದೀಗ ಪರೀಕ್ಷೆಯಲ್ಲಿ ಪಾಸಾಗಿ ಬಂದಿದೆ. ಕಳೆದ ಜೂನ್ ತಿಂಗಳಿನಲ್ಲಿ ಅಮೆರಿಕಾದ ನಾಸಾ ಸಂಸ್ಥೆ ಚಂದ್ರನತ್ತ ಹಾರಿಸಿದ ಆರ್ಟಿಮಿಸ್ ನೌಕೆಯ ಒಂದು ಉದ್ದೇಶ ಈ ಆಸ್ಟ್ರೋರಾಡ್ ಅನ್ನು ಪರೀಕ್ಷಿಸುವುದಾಗಿತ್ತು. ಆಸ್ಟ್ರೋರಾಡ್ ಒಂದು ವಿಶೇಷ ದಿರಿಸು. ಇದನ್ನು ಧರಿಸಿದ ಯಾತ್ರಿಗಳ ದೇಹದ ವಿವಿಧ ಭಾಗಗಳಿಗೆ ವಿವಿಧ ಪ್ರಮಾಣದಲ್ಲಿ ಇದು ರಕ್ಷಣೆಯನ್ನು ನೀಡುತ್ತದಂತೆ. ಆಸ್ಟ್ರೋರಾಡ್ನ ತಿರುಳೆಲ್ಲವೂ HDPE ಪ್ಲಾಸ್ಟಿಕ್ನವು. ಕಾಸ್ಮಿಕ್ ಹಾಗೂ ಸೂರ್ಯನ ವಿಕಿರಣಗಳಲ್ಲಿರುವ ಪ್ರೋಟಾನ್ಗಳನ್ನು ಸಮರ್ಥವಾಗಿ ತಡೆಗಟ್ಟುವ ಹೈಡ್ರೋಜನ್ ಅಣುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ವಸ್ತುವೆ HDPE. ನೇರವಾಗಿ ಇದರಿಂದಲೇ ದೇಹದ ಎಲ್ಲಾ ಭಾಗಗಳನ್ನು ಮುಚ್ಚುವ ದಿರಿಸನ್ನು ತಯಾರಿಸಬಹುದಾದರೂ ಗಟ್ಟಿಯಾಗಿರುವ ವಸ್ತುವಾದ್ದರಿಂದ ಕೈಕಾಲುಗಳು ಸರಾಗವಾಗಿ ಆಡಲು ಅದು ನೆರವಾಗುವುದಿಲ್ಲ. ಹೀಗಾಗಿ HDPEಯ ಪದರಗಳನ್ನೇ ವಿವಿಧ ಅಂಗಗಳ ಮೇಲೆ ವಿವಿಧ ದಪ್ಪಗಳಲ್ಲಿ ಹೊದೆಸಿ ಆಸ್ಟ್ರೋರಾಡನ್ನು ತಯಾರಿಸಲಾಗಿತ್ತು. ಪ್ರಮುಖವಾಗಿ ವಿಕಿರಣಗಳ ದಾಳಿಯಿಂದ ಹೆಚ್ಚು ಘಾಸಿಗೊಳ್ಳುವಂತಹ ಕರುಳು, ಮೂಳೆಯ ಮಜ್ಜೆ, ಲಿಂಗಾಂಗಗಳ ಬಳಿ ಬಟ್ಟೆಯ ದಪ್ಪ ಹೆಚ್ಚಿರುವಂತೆ ಮಾಡಲಾಗಿತ್ತು. ಈ ದಿರಿಸನ್ನು ಧರಿಸಿದ ಒಂದು ಗಂಡು ಹಾಗೂ ಒಂದು ಹೆಣ್ಣು ಗೊಂಬೆಯನ್ನು ಆರ್ಟಿಮಿಸ್ ನೌಕೆಯಲ್ಲಿ ಇತರೆ ಗಗನಯಾತ್ರಿಗಳೊಂದಿಗೆ ಇರಿಸಲಾಗಿತ್ತು. ಈ ಗೊಂಬೆಗಳು ವಿಶೇಷವಾಗಿ ರಚನೆಯಾಗಿದ್ದವು. ಇವುಗಳ ದೇಹದ ವಿವಿಧ ಭಾಗಗಳು ಮನುಷ್ಯರ ದೇಹದಲ್ಲಿನ ಅಂಗಗಳು ಹೀರಿಕೊಳ್ಳುವಷ್ಟು ವಿಕಿರಣವನ್ನು ಹೀರಿಕೊಳ್ಳುತ್ತಿದ್ದವು. ಜೋರಾ ಎನ್ನುವ ಗಂಡು ಹಾಗೂ ಹೆಲ್ಗಾ ಎನ್ನುವ ಹೆಣ್ಣು ಗೊಂಬೆಯ ದೇಹದೊಳಗೆ ವಿವಿಧ ಆಳದಲ್ಲಿ ವಿಕಿರಣಗಳನ್ನು ಹೆಕ್ಕಿ ಲೆಕ್ಕಿಸುವ ಸಂವೇದಕಗಳನ್ನು ಹುಡುಕಿ ಇರಿಸಲಾಗಿತ್ತು. ಈ ಗೊಂಬೆಗಳು ಪಯಣ ಮುಗಿಸಿದ ನಂತರ ಹಿಂದಿರುಗಿದಾಗ ಈ ಸಂವೇದಕಗಳನ್ನು ಪರೀಕ್ಷಿಸಿ ಎಷ್ಟು ವಿಕಿರಣಗಳು ಗೊಂಬೆಗಳನ್ನು ತಾಕಿವೆ ಎಂದು ನಾಸಾದ ವಿಜ್ಞಾನಿಗಳ ತಂಡ ಲೆಕ್ಕ ಹಾಕಿದೆ. ಈ ಲೆಕ್ಕಾಚಾರಗಳ ಪ್ರಕಾರ ಈ ಬಗೆಯಲ್ಲಿ ವಿವಿಧ ಅಂಗಗಳಿಗೆ ವಿಭಿನ್ನ ದಪ್ಪದ ಹೊದಕೆ ಇರುವಂತಹ ಆಸ್ಟ್ರೋರಾಡ್ ದಿರಿಸು ಸಾಮಾನ್ಯ ದಿರಿಸುಗಳನ್ನು ದಾಟಿ ಒಳಗೋಗುವ ವಿಕಿರಣಗಳಲ್ಲಿ ಅರ್ಧಕ್ಕಿಂತ ಹೆಚ್ಚನ್ನು ತಡೆಗಟ್ಟಿತ್ತು ಎಂದು ಈ ಸಂಶೋಧನೆ ನಡೆಸಿದ ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ಅಂದರೆ ಮಂಗಳ ಗ್ರಹ, ಚಂದ್ರಗ್ರಹಕ್ಕೆ ಮುಂದೆ ಹೋಗಬಯಸುವ ಪ್ರಯಾಣಿಕರಿಗೆ ಸುರಕ್ಷತೆಗಾಗಿ ಇದನ್ನು ಧರಿಸಬಹುದು ಎಂದು ಹೀಗೆ ನಿರೂಪಿತವಾಗಿದೆ. ಆಹಾ, ಹಾಗಾದ್ರೆ ಒಂದು ನಡೆ ಚಂದ್ರನತ್ತ ಹೋಗಿ ಬರೋಣ ಅಂತ ತೀರ್ಮಾನಿಸಿದೀರಾ? ಹಾಗೆ ಸುಮ್ಮನೆ ಆಗುವುದಿಲ್ಲ. ಈ ದಿರಿಸನ್ನು ಧರಿಸುವವರೂ ಗಟ್ಟಿಯಾಗಿರಬೇಕು. ಯಾಕೆ ಅಂದ್ರೆ ಕೇವಲ ಅಗತ್ಯವಾದ ಭಾಗಗಳಲ್ಲಿಯಷ್ಟೇ HDPE ಪದರಗಳನ್ನು ಜೋಡಿಸಿದ್ದರೂ ಆಸ್ಟ್ರೋರಾಡ್ 26 ಕಿಲೋ ತೂಗುತ್ತದೆ. ಅದನ್ನು ಹೊರುವಷ್ಟು ಗಟ್ಟಿಯಾಗಿದ್ದೀರಾ?
1: ಪ್ಲಾಸ್ಟಿಕ್ಕು ತಿಂಡಿ. ಪ್ಲಾಸ್ಟಿಕ್ಕು ಡಬ್ಬಿಗಳಲ್ಲಿ ಬುತ್ತಿ ಕಟ್ಟಿಕೊಂಡು ಹೋದ ತಿನಿಸು ಒಳ್ಳೆಯದಲ್ಲ ಎನ್ನುವವರಿಗೆ ಶಾಕಿಂಗ್ ಸುದ್ದಿ. ಪ್ಲಾಸ್ಟಿಕ್ಕಿನಲ್ಲಿ ಕಟ್ಟಿಕೊಡುವ ತಿಂಡಿ ಬಿಡಿ, ಪ್ಲಾಸ್ಟಿಕ್ಕಿನಿಂದಲೇ ಮಾಡಿದ ತಿಂಡಿ ಬರಲಿದೆಯಂತೆ. ಅಮೆರಿಕೆಯ ಸದರ್ನ್ ಇಲಿನಾಯ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿಗಳು ಹೀಗೊಂದು ಪ್ರಯತ್ನ ಮಾಡಿದ್ದಾರೆ. ಪ್ಲಾಸ್ಟಿಕ್ಕನ್ನೇ ಕರಗಿಸಿ ಬ್ರೆಡ್ಡು ಮಾಡುವ ಈಸ್ಟ್ನಿಂದ ಅದನ್ನು ಪ್ರೋಟೀನುಗಳನ್ನಾಗಿಸಿ ಆ ಪ್ರೋಟೀನುಗಳಿಂದ ಮ್ಯೂಬೈಟ್ ಅಥವಾ ಮೈಕ್ರೋಬೈಟ್ ಎನ್ನುವ ಬಿಸ್ಕತ್ತಿನಂತಹ ತಿನಿಸನ್ನು ತಯಾರಿಸಿದ್ದಾರೆ. ಈ ಬಿಸ್ಕತ್ತನ್ನು ರಸಾಯನ ವಿಜ್ಞಾನಿ ಲಾಹಿರು ಜಯಕೋಡಿ ಅವರ ತಂಡ ಸಿದ್ಧಪಡಿಸಿದ್ದು ಇತ್ತೀಚೆಗೆ ಅಮೆರಿಕೆಯಲ್ಲಿ ಜರುಗಿದ ಅಮೆರಿಕರಿಕನ್ ಕೆಮಿಕಲ್ ಅಸೋಸಿಯೇಷನ್ನಿನ ಸಮಾವೇಶದಲ್ಲಿ ಪ್ರದರ್ಶಿಸಲಾಯಿತು. ಪ್ಲಾಸ್ಟಿಕ್ಕಿನಿಂದ ಬಿಸ್ಕತ್ತೆ ಎಂದು ಮೂಗಿನ ಮೇಲೆ ಬೆರಳಿಡಬೇಡಿ. ಈ ಐಡಿಯಾ ಹೊಸದೇನಲ್ಲ. ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಕಿನ ಚೀಲಗಳು, ನೀರಿನ ಬಾಟಲಿಗಳಂತಹ ವಸ್ತುಗಳು ಎಲ್ಲೆಡೆ ಕಸವಾಗಿ ಕಣ್ಣಿಗೆ ಕಿಸುರಾಗಿವೆಯಷ್ಟೆ. ಇವನ್ನು ನಿವಾರಿಸಲು ವಿಜ್ಞಾನಿಗಳು ಹಲವಾರು ಉಪಾಯಗಳನ್ನು ಯೋಚಿಸಿದ್ದಾರೆ. ನಮ್ಮೂರಲ್ಲಿ ಮಾಡುವಂತೆ ಪ್ಲಾಸ್ಟಿಕ್ಕನ್ನು ಸೌದೆಯ ಬದಲಿಗೆ ಒಲೆಗೆ ಇಂಧನವನ್ನಾಗಿ ಮಾಡುವುದು, ಪ್ಲಾಸ್ಟಿಕ್ಕನ್ನು ತಿನ್ನುವ ಹುಳುಗಳನ್ನು ಸಾಕುವುದು, ಪ್ಲಾಸ್ಟಿಕ್ಕನ್ನು ರಾಸಾಯನಿಕ ವಿಧಾನಗಳಿಂದ ಒಡೆದು ಡೀಸೆಲ್ ಪೆಟ್ರೋಲಿನಂತ ಇಂಧನವನ್ನು ತಯಾರಿಸುವುದು, ಪ್ಲಾಸ್ಟಿಕ್ಕನ್ನು ಮೊದಲಿನ ರೂಪಕ್ಕೆ ಬದಲಿಸಿ ಹೊಸ ಪ್ಲಾಸ್ಟಿಕ್ಕನ್ನು ತಯಾರಿಸುವುದು, ಹೀಗೆ ಹತ್ತಾರು ಉಪಾಯಗಳನ್ನು ವಿಜ್ಞಾನಿಗಳು ಯೋಚಿಸಿದ್ದು ಉಂಟು. ಇವರಲ್ಲಿ ಕೆಲವರು ಪ್ಲಾಸ್ಟಿಕ್ಕಿನಿಂದ ಪ್ರೋಟೀನನ್ನು ತಯಾರಿಸಬಾರದೇಕೆ ಎಂದು ಯೋಚಿಸಿದ್ದರು. ಪ್ಲಾಸ್ಟಿಕ್ಕನ್ನು ಕೊಳೆಯಿಸುವ ಬ್ಯಾಕ್ಟೀರಿಯಾಗಳನ್ನು ಸೃಷ್ಟಿಸಲು ಕೆಲವರು ಮುಂದಾಗಿದ್ದರು. ಜಯಕೋಡಿ ತಂಡ ಈ ಎಲ್ಲ ಉಪಾಯಗಳನ್ನು ಒಟ್ಟಾಗಿಸಿ ಬಿಸ್ಕತ್ತನ್ನೇ ತಯಾರಿಸಿದೆ. ಬಿಸ್ಕತ್ತನ್ನು ತಯಾರಿಸಲು ಜಯಕೋಡಿ ತಂಡ ಪಾಲಿ ಈಥೈಲ್ ತೆರೆಪ್ಥಾಲೇಟ್ ಎನ್ನುವ ಪ್ಲಾಸ್ಟಿಕ್ಕನ್ನು ಬಳಸಿದೆ. ನೀರು, ಕೋಲಾ, ಇತರೆ ಪಾನೀಯಗಳ ಬಾಟಲಿಗಳನ್ನು ಈ ಪ್ಲಾಸ್ಟಿಕ್ಕಿನಿಂದ ಮಾಡಿರುತ್ತಾರೆ. ಸಾಧಾರಣವಾಗಿ ಇದು ಕೊಳೆಯುವುದೇ ಇಲ್ಲ. ಬಿಸಿಲು, ಮಳೆಯಲ್ಲಿ ಬಿದ್ದು ಪೂರ್ತಿ ಶಿಥಿಲವಾಗಬೇಕಾದರೆ ಈ ಪ್ಲಾಸ್ಟಿಕ್ಕಿಗೆ 400 ವರ್ಷಗಳಾದರೂ ಬೇಕು.

ಅಂದರೆ ಹತ್ತಾರು ತಲೆಮಾರುಗಳವರೆಗೂ ಇದು ಬೆಂಬಿಡದ ಭೂತದಂತೆ ಉಳಿದಿರುತ್ತದೆ. ಜಯಕೋಡಿ ತಂಡ ಈ ಪ್ಲಾಸ್ಟಿಕ್ ಅನ್ನು ಮೊದಲಿಗೆ ಬಿಸಿ ಹಬೆ ಹಾಗೂ ಅತಿ ಒತ್ತಡದಲ್ಲಿ ಬೇಯಿಸುತ್ತದೆ. ಇದೊಂದು ರೀತಿಯಲ್ಲಿ ಪ್ರೆಷರ್ ಕುಕ್ ಮಾಡಿದ ಹಾಗೆ. ಹೀಗೆ ಮಾಡಿದಾಗ ಟೆರೆಪ್ತಾಲೇಟು ಅಣುಗಳು ಒಡೆದು ಸಣ್ಣ ಸಣ್ಣ ಅಣುಗಳಾಗುತ್ತವೆ. ಮುಂದಿನ ಹಂತದಲ್ಲಿ ಈ ಅಣುಗಳನ್ನು ವಿಶೇಷವಾಗಿ ಕುಲಾಂತರಿಸಿದ ಈಸ್ಟ್ಗೆ ಈ ಶಿಥಿಲವಾದ ಅಣುಗಳನ್ನು ಉಣಿಸುತ್ತಾರೆ. ಈಸ್ಟ್ ಜೀವಿಯು ಈ ಅಣುಗಳನ್ನು ಅರಗಿಸಿಕೊಳ್ಳುವ ಕಿಣ್ವಗಳನ್ನು ತಯಾರಿಸುವಂತೆ ತಳಿ ತಂತ್ರಜ್ಞಾನದಿಂದ ಕುಲಾಂತರಿಸಿರುತ್ತಾರೆ. ಹಾಗೆಯೇ ಅದರಲ್ಲಿ ನಿರ್ದಿಷ್ಟ ಪ್ರೋಟೀನುಗಳನ್ನು ತಯಾರಿಸುವ ಜೀನನ್ನು ಸೇರಿಸಿರುತ್ತಾರೆ. ಹೀಗೆ ಇವು ಪ್ಲಾಸ್ಟಿಕ್ ಅನ್ನು ಪ್ರೋಟೀನನ್ನಾಗಿ ಪರಿವರ್ತಿಸುತ್ತವೆ. ಪ್ಲಾಸ್ಟಿಕ್ಕಿನಲ್ಲಿಯೂ ಇರುವುದು ಕಾರ್ಬನ್ನು. ಜೀವಿಗಳಲ್ಲಿ ಇರುವ ಪ್ರೋಟೀನು, ಕಾರ್ಬೋಹೈಡ್ರೇಟುಗಳು ಕೂಡ ಕಾರ್ಬನ್ ವಸ್ತುಗಳೇ. ಆದ್ದರಿಂದ ಒಂದರಿಂದ ಇನ್ನೊಂದನ್ನಾಗಿ ಬದಲಾಯಿಸಬಹುದಲ್ಲ ಎನ್ನುವುದು ಜಯಕೋಡಿ ಅಂತಹ ವಿಜ್ಞಾನಿಗಳ ತರ್ಕ. ಈ ಯೋಚನೆ ಮೂರ್ನಾಲ್ಕು ದಶಕಗಳಿಂದಲೂ ಇತ್ತು. ಆದರೆ ಪ್ಲಾಸ್ಟಿಕ್ ಅನ್ನು ಶಿಥಿಲಗೊಳಿಸಬಲ್ಲ ವಿಧಾನ ಕೆಲವು ವರ್ಷಗಳ ಹಿಂದೆಯಷ್ಟೇ ಸಿದ್ಧವಾಯಿತು. ಪಾಲಿ ಇಥಿಲೀನು, ಟೆರೆಪ್ತಾಲೇಟು ಮೊದಲಾದ ಪ್ಲಾಸ್ಟಿಕ್ಕುಗಳನ್ನು ಹಬೆ ಹಾಗೂ ಆಕ್ಸಿಜನ್ ಅಷ್ಟೇ ಇರುವ ಅತಿ ಒತ್ತಡದ ವಾತಾವರಣದಲ್ಲಿ ಬೇಯಿಸಿದರೆ ಅವು ಶಿಥಿಲವಾಗುತ್ತವೆ ಎಂದು 80 ವರ್ಷಗಳ ಹಿಂದೆ ಪತ್ತೆ ಮಾಡಲಾಗಿತ್ತು. ಅಂದಿನಿಂದ ಈ ಪ್ಲಾಸ್ಟಿಕ್ಕಿನಿಂದ ರೇಷ್ಮೆಯಂತಹ ನೂಲು, ಔಷಧಗಳಲ್ಲಿ ಬಳಸುವ ಪ್ರೋಟೀನುಗಳು ಹಾಗೂ ತಿಂಡಿ ತಿನಿಸನ್ನು ತಯಾರಿಸುವ ಕನಸುಗಳು ಚಿಗುರೊಡೆದವು. ಜಯಕೋಡಿ ತಂಡ ಇದಕ್ಕಾಗಿ ಹತ್ತಾರು ಈಸ್ಟ್ ಜೀವಿಗಳನ್ನು ಪರೀಕ್ಷಿಸಿದೆ, ಕುಲಾಂತರಿಸಿದೆ. ಅನಂತರ ಅವುಗಳನ್ನು ಪ್ಲಾಸ್ಟಿಕ್ಕಿನ ರಸ, ಹುಲ್ಲು, ತರಗು, ಬಗಾಸೆ ಮೊದಲಾದ ಕೃಷಿ ತ್ಯಾಜ್ಯಗಳ ಜೊತೆಗೆ ಸೇರಿಸಿ ಬೆಳೆಸಿ ಬೆಳೆಸಿದೆ. ಹೀಗೆ ಬೆಳೆಸಿದ ಈಸ್ಟುಗಳನ್ನು ಅನಂತರ ರುಬ್ಬಿ ಅವುಗಳು ತಯಾರಿಸಿರುವ ಪ್ರೋಟೀನನ್ನು ಪ್ರತ್ಯೇಕಿಸಿದೆ. ಇದಷ್ಟಾದರೆ ಬಿಸ್ಕತ್ತು ರೆಡಿಯಾಯಿತು ಅಂತಲ್ಲ. ಈ ಪ್ರೋಟೀನನ್ನು ಬಿಸ್ಕತ್ತಿನ ರೂಪಕ್ಕೆ ತರುವ ಅಡುಗೆ ವಿಧಾನವೂ ಬೇಕಷ್ಟೆ. ಮುಂದಿನ ಹಂತ ಬಿಸ್ಕತ್ತಿನ ತಯಾರಿಕೆ. ಈಸ್ಟಿನಿಂದ ಪಡೆದ ಪ್ರೋಟೀನುಗಳ ಜೊತೆಗೆ ಒಂದಿಷ್ಟು ಮೆಕ್ಕೆಜೋಳದ ಹಿಟ್ಟು, ಸಕ್ಕರೆ ಹಾಗೂ ಸೋಯಾ ಎಣ್ಣೆಯಂತಹ ಕೊಬ್ಬನ್ನು ಸೇರಿಸಿ ಹಿಟ್ಟನ್ನು ತಯಾರಿಸುತ್ತಾರೆ. ಈ ಹಿಟ್ಟನ್ನು 3D ಪ್ರಿಂಟರಿಗೆ ಓಡಿಸಿ ಬೇಕಾದ ಬಿಸ್ಕತ್ತಿನ ರೂಪದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಹೀಗೆ ಪ್ರಿಂಟ್ ಮಾಡಿದ ಬಿಸ್ಕತ್ತನ್ನು ಬೇಯಿಸಿದರೆ ತಿನಿಸು ರೆಡಿ. ನಾರಿನಾಂಶ, ಸಕ್ಕರೆ, ಪ್ರೋಟೀನು, ಪಿಷ್ಟವೆಲ್ಲವೂ ಇರುವ ಬಿಸ್ಕತ್ತು ಕೇವಲ ರುಚಿಕರವಷ್ಟೇ ಅಲ್ಲ, ಪೌಷ್ಟಿಕವೂ ಆಗಿರುವಂತೆ ಇವರು ಯೋಜಿಸಿದ್ದಾರಂತೆ. ಇವುಗಳಲ್ಲಿ ಬಳಸುವ ಈಸ್ಟುಗಳಲ್ಲಿ ಕೆಲವು ಟೆರೆಪ್ಟಾಲೇಟು ಕರಗಿ ಬಂದಂತಹ ಇಥಿಲೀನ್ ಗ್ಲೈಕಾಲ್ ಅನ್ನು ಬೀಟಾ ಕೆರೋಟಿನನ್ನಾಗಿ ಪರಿವರ್ತಿಸುತ್ತವೆ. ಬೀಟಾ ಕೆರೋಟಿನ್ ಎ ಜೀವಸತ್ವ ಅರ್ಥಾತ್ ವಿಟಮಿನ್ ಎಯನ್ನು ತಯಾರಿಸಲು ಬೇಕಾಗುವ ಪದಾರ್ಥ. ಇದನ್ನು ನಾವು ಆಹಾರದಿಂದಲೇ ಪಡೆಯಬೇಕು. ಹೀಗಾಗಿ ಈ ಪ್ಲಾಸ್ಟಿಕ್ ತಿನಿಸುಗಳು ಪೌಷ್ಟಿಕವೂ ಹೌದು ಎನ್ನುತ್ತಾರೆ ಜಯಕೋಡಿ. ಈ ಎಲ್ಲ ತಂತ್ರಗಳು ಈಗ ಹದಗೊಂಡು ಬಿಸ್ಕತ್ತುಗಳು ತಯಾರಾಗುವ ಹಂತದಲ್ಲಿವೆ. ಬೃಹತ್ ಪ್ರಮಾಣದಲ್ಲಿ ಇವನ್ನು ತಯಾರಿಸುವುದಷ್ಟೇ ಬಾಕಿ. ಇನ್ನು ಕೆಲವೇ ವರ್ಷಗಳಲ್ಲಿ ಅದುವೂ ಸಾಧ್ಯ ಎನ್ನುವ ಆಶಯವಿದೆ. ಇದೀಗ ಈಗ ಪ್ರತಿಯೊಂದು ಬಿಸ್ಕತ್ತಿಗೂ ಸುಮಾರು 6,000 ರೂಪಾಯಿಗಳಷ್ಟು ಬೆಲೆ ಇದೆ. ಬೃಹತ್ ಪ್ರಮಾಣದಲ್ಲಿ ತಯಾರಿಕೆ ಸಾಧ್ಯವಾದರೆ ಬೆಲೆ ಕುಗ್ಗಬಹುದು. ನಾವೆಲ್ಲರೂ ಪ್ಲಾಸ್ಟಿಕ್ಕಿನ ಬಿಸ್ಕತ್ತನ್ನು ತಿನ್ನಲು ಸಿದ್ಧವಾಗಬಹುದು. ಅದು ಸರಿ. ಈ ಬಿಸ್ಕತ್ತಿನ ರುಚಿ ಹೇಗಿರುತ್ತದೆ ಎಂದಿರಾ? ಅದು ಗೊತ್ತಿಲ್ಲ. ಏಕೆಂದರೆ ಇದನ್ನು ಇನ್ನೂ ತಿಂದವರಿಲ್ಲ. ಪರಿಮಳವಂತೂ ಸೊಗಸಾಗಿದೆ ಎನ್ನುತ್ತದೆ ಈ ಸುದ್ದಿಯನ್ನು ಪ್ರಕಟಿಸಿದ ಫಿಸಿಕ್ಸ್ ನ್ಯೂಸ್ ಪತ್ರಿಕೆ. ಏಕೆಂದರೆ ಬೀಟಾ ಕೆರೋಟಿನ್ನಿನ ಜೊತೆಗೆ ಈಸ್ಟ್ ಜೀವಿಗಳು ವೆನಿಲಾ ಪರಿಮಳವನ್ನು ತಯಾರಿಸುವಂತೆ ಕುಲಾಂತರಿಸಲಾಗಿದೆ. ಹೀಗೆ ಒಂದೇ ಏಟಿಗೆ ವಿಟಾಮಿನ್ನು, ಪರಿಮಳ ಹಾಗೂ ಪ್ರೋಟೀನನ್ನು ತಯಾರಿಸಲಾಗುತ್ತದೆ. ಅದನ್ನು ಹಿಟ್ಟು, ಸಕ್ಕರೆಯ ಜೊತೆ ಬೆರೆಸಿ ಬಿಸ್ಕತ್ತು ತಯಾರಿಸಿದರೆ ಪರಿಮಳಯುಕ್ತ ತಿನಿಸು ಸಿದ್ಧ. ಬಿಸ್ಕತ್ತೇನೋ ರೆಡಿ, ಆದರೆ ಅದನ್ನು ತಿನ್ನಬಹುದೋ ಬೇಡವೋ ಎನ್ನುವ ಕಾನೂನು ಇನ್ನೂ ರೆಡಿಯಿಲ್ಲ. ನಾವೆಲ್ಲ ಹೇಸಿಗೆ ಪಡುವ ಪ್ಲಾಸ್ಟಿಕ್ಕಿನಿಂದ ಪಡೆದ ವಸ್ತು ಹಾಗೂ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಸಿ ತಯಾರಿಸಿದ ತಿನಿಸು ಆರೋಗ್ಯಕ್ಕೆ ಹಾನಿಕರವೋ ಅಲ್ಲವೋ ಎನ್ನುವುದು ನಿಶ್ಚಯವಾಗಬೇಕು. ಅದು ನಿರಪಾಯಕಾರಿ ಎಂದು ಆದ ಮೇಲಷ್ಟೇ ತಿನಿಸು ಎಂದು ಲೈಸೆನ್ಸು ದೊರಕುತ್ತದೆ. ಅದುವರೆವಿಗೂ ಯಾರೂ ಅದನ್ನು ರುಚಿ ನೋಡಲಾಗದು. ಏನಿದ್ದರೂ ಮೂಸಿ ನೋಡಿ ವೆನಿಲಾದ ಪರಿಮಳವನ್ನು ಆಸ್ವಾದಿಸಿ ಮೂಗಿನ ಹೊಳ್ಳೆಗಳನ್ನು ಅರಳಿಸಬಹುದು. ಆಹಾ, ಎಂತಹ ತಂತ್ರಜ್ಞಾನ ಎಂದು ಮೂಗಿನ ಮೇಲೆ ಬೆರಳನ್ನು ಇಟ್ಟು ಅಚ್ಚರಿ ಪಡಬಹುದು. ಈ ಎಲ್ಲ ತೊಂದರೆಗಳನ್ನು ದಾಟಿ ಈ ಪ್ಲಾಸ್ಟಿಕ್ಕು ತಿನಿಸು ಮಾರುಕಟ್ಟೆಗೆ ಬಂದರೆ ಹೊಟ್ಟೆಗೆ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮಣಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ಮಣಧ್ವನಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಆಗಸ್ಟ್ 25 ಸೆಪ್ಟೆಂಬರ್ 8 ಆಚರಿಸಲಾಗುತ್ತದೆ. ಹಾಗಾಗಿ ಈ ದಿನದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದ್ ಅವರು. ಮೇಡಮ್ ಮತ್ತು ಸರ್, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಮೇಡಮ್, ಇವಾಗ ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 25 ಸೆಪ್ಟೆಂಬರ್ 8 ಈ ಒಂದು ನೇತ್ರದಾನ ಪಾಕ್ಷಿಕವನ್ನ ಆಚರಣೆ ಮಾಡಲಾಗುತ್ತೆ, ಇದರ ಹಿಂದಿನ ಉದ್ದೇಶ ಏನು ಮೇಡಮ್?
2: ನಾವು ಈ ವರ್ಷ 41 ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಆಚರಿಸ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನಾವು ನೇತ್ರದಾನ ಪಾಕ್ಷಿಕವನ್ನು ಈ ಪ್ರತಿ ವರ್ಷ ಆಗಸ್ಟ್ 25 ಸೆಪ್ಟೆಂಬರ್ 8 ನಾವು ಆಚರಿಸ್ತೀವಿ. ಮುಖ್ಯ ಉದ್ದೇಶ ಅಂತಂತಂದರೆ ನೇತ್ರದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ಇದರ ಅರಿವು ಮೂಡಿಸೋದ್ರಿಂದ ಏನಾಗ್ತದೆ, ಜಾಸ್ತಿ ಜನರಿಗೆ ನಾವು ನೇತ್ರದಾನ ಮಾಡೋಕ್ಕೆ ಮೋಟಿವೇಟ್ ಮಾಡೋಕ್ಕೆ ನಮಗೆ ಏನು ಅನುಕೂಲ ಆಗ್ತದೆ. ಸೊ ಈಗ ಏನಂದರೆ ಅಂಗಾಂಗ ದಾನಗಳದ್ದು ತಾವು ಕೇಳಿರ್ಬೋದು. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅಂಗಾಂಗಗಳನ್ನು ದಾನ ಮಾಡಬೇಕು, ಅದರಿಂದ ಸಾಕಷ್ಟು ರೋಗಗಳಿಗೆ ಸಹಾಯ ಆಗ್ತದೆ ಅಂಥೇಳಿ ನಾವು ಹೇಳ್ತೇವೆ. ಸೊ ಈಗ ನಮ್ಮ ಬ್ರೈನಿಗೆ ಏನು ನಾವೇನು ಹೇಳ್ತೀವಿ ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಸೆನ್ಸರಿ ಆರ್ಗನ್ಸ್, ಮುಖ್ಯವಾದಂಥ ಸೆನ್ಸರಿ ಆರ್ಗನ್ಸಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಥರ ನಾವು ಅದನ್ನು ಇದನ್ನು ಮಾಡ್ತೀವಿ. ಇವೆಲ್ಲ ಬ್ರೈನಿಗೆ ಮೆಸೇಜಸ್ಸನ್ನು ಕೊಡ್ತದೆ. ಸೊ ಅದರಲ್ಲಿ ಕಣ್ಣಿನ ಮುಖಾಂತರ ಬ್ರೈನಿಗೆ ಸೆನ್ಸರಿ ಮೆಸೇಜ್ ಹೋಗೋದು ಮ್ಯಾಕ್ಸಿಮಮ್ 80% ಕಣ್ಣಿಂದ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸೊ ಅದೆಲ್ಲ ಮಾಹಿತಿನ ಬ್ರೈನಿಗೆ ಕಣ್ಣು ಕೊಡ್ತದೆ. ಸೊ ಅದಕ್ಕಾಗಿ ನಾವು ನೇತ್ರದಾನ ಮಹಾದಾನ. ಈಗ ನಾವು ಮುಂಚೆ ಹೆಂಗೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಜನ ಮುಂದೆ ಬರ್ತಾ ಇರಲಿಲ್ಲ, ಹಿಂದೇಟ್ ಆಗ್ತಾ ಇದ್ರು. ಬಟ್ ಈಗ ವಾಲಂಟ್ರಿಯಾಗಿ ಎಷ್ಟೋ ಜನ ರಕ್ತದಾನ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಅದೇ ಥರ ನಾವು ನೇತ್ರದಾನ ಬಗ್ಗೆ ಜನರಿಗೆ ಒಂದು ಸರಿಯಾದ ಮಾಹಿತಿ ಕೊಟ್ಟು ಅವರಲ್ಲಿರುವಂಥ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಿ ನೇತ್ರದಾನದ ಪ್ಲೇಜನ್ನು ಜಾಸ್ತಿ ಜನ ಮಾಡುವಂಗೆ ಮತ್ತು ನೇತ್ರದಾನ ಮಾಡೋಕ್ಕೆ ಜನರಿಗೆ ಮೋಟಿವೇಟ್ ಮಾಡೋಕ್ಕೆ ಈ ಕಾರ್ಯಕ್ರಮದ ಮೂಲಕ ಅನುಕೂಲ ಆಗ್ತದೆ ಅಂತ ಮಾಡ್ತಾ ಇದ್ವಿ.
0: ಮೇಡಮ್, ಈ ಒಂದು ನೇತ್ರದಾನದಿಂದ ಭಾರತದಲ್ಲಿ ಈ ಹಿಂದೆ ಇರುವ ಅಂಧತ್ವಕ್ಕೂ ಈಗಿನ ಅಂಧತ್ವಕ್ಕೂ ಏನಾದರೂ ವ್ಯತ್ಯಾಸ ಅಥವಾ ಬದಲಾವಣೆ ಏನಾದರೂ ಕಂಡು ಬಂದಿದೆಯಾ, ಸುಧಾರಣೆ ಕಂಡು ಬಂದಿದೆಯಾ?
2: ಹೌದು, ಈಗ ನಮ್ಮ ದೇಶದಲ್ಲಿ ಮುಂಚೆ 2015-19 ಒಂದು ಸರ್ವೆ ಮಾಡಿದರು. ಆ ಸರ್ವೆ ಪ್ರಕಾರ ಮೊದಲು 2007 ನಮ್ಮಲ್ಲಿ ಇದು ಅಂಧತ್ವ 1% ಇತ್ತು. ಈಗ ಅದು 2019 0.36% ಆಗಿದೆ. ಸೊ ನಮ್ಮ ಗೋಲ್ ಏನು ಅಂತಂತಂದರೆ ಅದು 0.25 ಬೈ 2025 ತೊಗೊಂಬರ್ಬೇಕು ಅನ್ನೋದು ನಮ್ಮದು ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಉದ್ದೇಶವಾಗಿದೆ.
0: ಸರ್, ಈಗ ಈ ಒಂದು ವಿಶ್ವ ನೇತ್ರದಾನದ ಉದ್ದೇಶದಿಂದ ಈಗ ಸಾಕಷ್ಟು ಬದಲಾವಣೆಗಳು, ಸುಧಾರಣೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಕಣ್ಣು ದಾನ ಅಂದರೆ ಏನು ಸರ್? ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದರೆ ಅದರಿಂದ ಇನ್ನೊಬ್ಬರಿಗೆ ಹೇಗೆ ಬೆಳಕು ಸಿಗುತ್ತೆ ಅಂತ.
1: ನಮಸ್ಕಾರ ಮ್ಯಾಮ್, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೇತ್ರದಾನ ಅಂದ್ರೆ ಏನಪ್ಪ ಅಂದ್ರೆ, ನಾವು ವಾಲಂಟರಿ ಅಂದ್ರೆ ಸ್ವ ಇಚ್ಛೆಯಿಂದ ನಮ್ಮ ಕಣ್ಣುಗಳನ್ನ ನಾವು ತೀರಿಕೊಂಡ ಮೇಲೆ, ನಾವು ಮೃತರಾದ್ಮೇಲೆ ಕೊಡುವಂತ ಪ್ರಕ್ರಿಯೆ. ಸೊ ಆಗ್ಲಿ ಮೇಡಮ್ ಹೇಳಿದ್ರು, ಎಲ್ಲಾ ಪಂಚೇಂದ್ರಿಯಗಳಲ್ಲಿ ಸೆನ್ಸರಿ ಆರ್ಗನ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇರುವಂತ ಅಂಗ ಯಾವ್ದಪ್ಪ ಅಂದ್ರೆ ಕಣ್ಣು. ಯಾಕಂದ್ರೆ ನಮ್ದು 80% ಕೆಲಸಗಳೆಲ್ಲ ನಾವು ಮಾಡೋದು ಕಣ್ಣನ್ನು ನೋಡಿ. ಸೊ ಅದರಿಂದ ಕಣ್ಣಿಗೆ ಏನೇ ಸಮಸ್ಯೆ ಆದ್ರೂ ಅದ್ರ ದೃಷ್ಟಿ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಸೊ ಈ ನೇತ್ರ ದಾನ ಮಾಡೋದ್ರಿಂದ ಏನು ದಾನ ಮಾಡಿ ಕೊಟ್ಟಿರುವಂತ ಕಾರ್ನಿಯನ್ನ ನಾವು ಟ್ರಾನ್ಸ್ಪ್ಲಾಂಟ್ ಅಂತ ಏನ್ ಕರಿತೀವಿ, ಕಸಿ ಅನ್ನೋದು ಏನು ಕನ್ನಡದಲ್ಲಿ ಹೇಳ್ತಾರಲ್ಲ, ಅದ್ ಮಾಡೋದ್ರಿಂದ ಎಷ್ಟೋ ಜನರಿಗೆ ಕಾರ್ನಿಯಾದ ಬ್ಲೈಂಡ್ನೆಸ್ ಅಂತ ಏನ್ ಕರೀತಾರೆ, ಈಗ ನಾವು

0: ಕಣ್ಣನ್ನು ನೋಡಿಬೇಕಂದ್ರೆ ಜನರಲಿ ಅನಾಟಮಿ ಶಾರ್ಟಾಗಿ ಹೇಳಬೇಕು ಅಂದರೆ ಕಣ್ಣು ಬರೀ ಒಂದು ನಮ್ಮ ಗ್ರೌಂಡ್ ಥರ ಕಾಣಿಸುತ್ತೆ ಅಷ್ಟೇ. ಮುಂದೆ ಏನು ಟ್ರಾನ್ಸ್ಪರೆಂಟ್ ಕಪ್ಪು ಭಾಗ ಏನು ಕರಿತೀವಲ್ಲ, ಪಾರದರ್ಶಕ ಪಾರ್ಟ್ ಏನಿರುತ್ತಲ್ಲ ಟ್ರಾನ್ಸ್ಪರೆಂಟ್ ಪಾರ್ಟ್, ಅದಕ್ಕೆ ನಾವು ಕಾರ್ನಿ ಅಂತ ಕರಿತೀವಿ. ಸೊ ಆ ಕಾರ್ನಿ ಹಿಂದ್ಗಡೆ ಲೆನ್ಸ್ ಅಂತ ಇರುತ್ತೆ, ಮಸೂರ ಅಂತ ಇರುತ್ತೆ, ಮಸೂರ ಅಂತ ಇರುತ್ತೆ. ನೀವು ಕೇಳಿರ್ಬೋದು ಮೋತಿ ಬಿಂದು ಆ ಥರ ಏನು ವಯಸ್ಸಾದ್ಮೇಲೆ ಬರುತ್ತಲ್ಲ ಆ ಥರ, ಅದು ಅದರಲ್ಲಿ ಮೋತಿ ಬಿಂದು ಅಂದರೆ ಆ ಲೆನ್ಸ್ ಕೆಟ್ಟ ಹೋಗಿರುತ್ತೆ, ಅದನ್ನ ನಾವು ತೆಗೆದುಬಿಟ್ಟು ಒಳ್ಳೆ ಲೆನ್ಸನ್ನು ಹಾಕ್ತೀವಿ. ಸೊ ಮೊದಲು ಕಾರ್ನಿಯಾ ಬರುತ್ತೆ ಪಾರದರ್ಶಕ ಪರದೆ, ಅದ್ರ ಹಿಂದ್ಗಡೆ ಲೆನ್ಸ್ ಬರುತ್ತೆ, ಅದ್ರ ಹಿಂದ್ಗಡೆ ರೆಟಿನಾ ಅಂತ ಬರುತ್ತೆ, ಕಣ್ಣಿನ ನರ ಇರ್ಬೋದು, ಅದ್ರ ಹಿಂದ್ಗಡೆ ಆಪ್ಟಿಕ್ ನರ್ವ್ ಅಂತ ಕರೀತಾರೆ, ಆಪ್ಟಿಕ್ ನರ್ವ್ ಅಂತ ಇರುತ್ತೆ. ಸೊ ಅದು ಅಲ್ಲಿಂದ ಬ್ರೈನ್ ಒಳಗಡೆ ಹೋಗುತ್ತೆ. ಸೊ ಇದೆಲ್ಲ ಒಂದು ಚೈನ್ ತರ ಇರುತ್ತೆ. ಸೊ ಇವೆಲ್ಲ ಚೈನ್ಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಮುಂದಿರುವಂತ ವಸ್ತುಗಳು ಕಾಣಿಸುತ್ತೆ. ಸೊ ಇವಾಗ ನಾವು ನೇತ್ರದಾನದಿಂದ ಅಥವಾ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಇಂದ ನಾವು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ, ಈ ಫಸ್ಟ್ ಪಾರ್ಟ್ ಏನಿದೆಯಲ್ಲ ಟ್ರಾನ್ಸ್ಪರೆಂಟ್ ಪರದೆ ಏನಿದೆಯಲ್ಲ ಕಾರ್ನಿಯಾ ಅಂತ ಏನು ಕರೀತಾರಲ್ಲ, ಆ ಕಾರ್ನಿಯಾ ಭಾಗವನ್ನು ನಾವು ಕೆಟ್ಟ ಹೋಗಿದ್ರೆ ಅದನ್ನ ನಾವು ರಿಪ್ಲೇಸ್ ಮಾಡ್ತಾ ಇದೀವಿ. ಸೊ ಕಾರ್ನಿಯಾ ಬ್ಲೈಂಡ್ನೆಸ್ ಇಂದ ಏನು ಸಮಸ್ಯೆ ಇರುತ್ತೋ ಅದನ್ನ ನಾವು ತಡೆಗಟ್ಟುವ ಸಲುವಾಗಿ, ಅದನ್ನ ರಿಪೇರಿ ಮಾಡೋ ಸಲುವಾಗಿ ಅಂತೇಳಿ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಸೊ ಇದರಿಂದ ನಮ್ಗೆ ಏನಪ್ಪಾ ಅಂದ್ರೆ ದೃಷ್ಟಿ ಬರುವ ಸಾಧ್ಯತೆಗಳು ಹೆಚ್ಚಿದೆ.
1: ಸರ್, ಈಗ ಕಣ್ಣಿನ ದಾನ ಮಾಡಿದ್ರೆ ಈಗ ಸಂಪೂರ್ಣ ಕಣ್ಣನ್ನೇ ತೆಗೆದುಕೊಳ್ಳಲಾಗುತ್ತಾ ಅಥವಾ ಕಣ್ಣಿನ ಯಾವ ಒಂದು ನಿರ್ದಿಷ್ಟ ಭಾಗವನ್ನ ತೆಗೆದುಕೊಳ್ಳಲಾಗುತ್ತೆ?
0: ನಾ ಆಗ್ಲೇ ನಿಮ್ಗೆ ಪ್ರೊಸೀಜರ್ ಹೇಳಿದೆ. ಏನಪ್ಪಾ ಅಂದ್ರೆ ನಾವೀಗ ಒಬ್ಬ ವ್ಯಕ್ತಿ ಕಣ್ಣುಗಳನ್ನು ದಾನ ಮಾಡಿದ್ರೆ ನಾವು ಎಲ್ಲ ಕಣ್ಣನ್ನೇ ತಗೊಳ್ತೀವಿ, ತಗೊಂಡ್ರೆ ಬಟ್ ಅದರಲ್ಲಿ ಮುಖ್ಯವಾಗಿ ಉಪಯೋಗವಾಗುವಂಥ ಪಾರ್ಟ್ ಯಾವುದಪ್ಪ ಅಂದರೆ ಕಾರ್ನಿಯಾ. ಮುಂದೆ ಟ್ರಾನ್ಸ್ಪರೆಂಟ್ ಏನು ಇದೆಯಲ್ಲ ಆ ಪಾರ್ಟು ಉಪಯೋಗ ಆಗುತ್ತೆ. ಸೊ ಬಟ್ ಉಳಿದಿದ್ದ ಭಾಗಗಳನ್ನ ನಾವು ರಿಸರ್ಚ್ ಪರ್ಪಸ್ಗಂತರ ಉಪಯೋಗ ಮಾಡ್ತೇವೆ.
1: ಸರ್, ಈಗ ಕಣ್ಣು ದಾನ ಮಾಡಬೇಕು ಅಂದರೆ ಏನಾದರೂ ವಯಸ್ಸಿನ ಮಿತಿ ಇದೆಯಾ? ವಯಸ್ಸಾದವರು ಕೂಡ ಕಣ್ಣು ದಾನ ಮಾಡಬಹುದಾ ಅಂತ?
0: ಬಹಳ ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಕಣ್ಣುಗಳನ್ನು ಯಾರು ಬೇಕಾದರೂ ದಾನ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಯಸ್ಸಿನ ಭೇದ ಆಗಿರ್ಬೋದು ಅಥವಾ ಲಿಂಗದ ಭೇದ ಆಗಿರ್ಬೋದು, ಬ್ಲಡ್ ಗ್ರೂಪ್ ಇರ್ಬೋದು, ನೀವು ಯಾವ ಜಾತಿ ಧರ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲ, ಯಾರು ಬೇಕಾದರೂ ಡೊನೇಟ್ ಮಾಡ್ಬೋದು.
1: ಇವಾಗ ಕಣ್ಣಿನ ದೃಷ್ಟಿ ಕಡಿಮೆ ಇರುತ್ತೆ, ಒಬ್ಬೊಬ್ರು ಕನ್ನಡಕವನ್ನ ಧರಿಸ್ತಾರೆ ಅಥವಾ ಕಣ್ಣಿನ ಸಮಸ್ಯೆ ಏನಾದ್ರು ಇದ್ರೆ ಅವರು ಕಣ್ಣಿನ ದಾನ ಮಾಡಬಹುದು?
0: ಡೆಫಿನೆಟ್ಲಿ ಡೆಫಿನೆಟ್ಲಿ. ಏನಂದ್ರೆ ನಾವು ಆಗ್ಲೇ ಹೇಳಿದಂಗೆ ನಾವು ಕಾರ್ನಿಯಾ ಇಸ್ ಮೇನ್ ಇಂಪಾರ್ಟೆಂಟ್. ನಾವು ಕಣ್ಣು ಯಾರು ಬೇಕಾದ್ರೂ ನಿಮ್ಗೆ ಮುಂಚೆ ನನ್ನ ಚಶ್ಮಾ ಇತ್ತಪ್ಪ, ಸ್ಪೆಕ್ಟಿಕಲ್ ನಂಬರ್ ಇದೆ, ಅಥವಾ ನನ್ನ ಲೆಸಿಕ್ ಸರ್ಜರಿ ಆಗಿದೆ, ನನಗೆ ಹೈಪರ್ ಟೆನ್ಷನ್ ಇದೆ ಅಥವಾ ಒಂದು ಡಯಾಬಿಟೀಸ್ ಇದೆ ಅಥವಾ ಮತ್ತಿನ್ಯಾವುದೋ ಕಾಯಿಲೆ ಇದೆ ಅಂತಂದ್ರೆ ಅವರು ಕೂಡ ಡೊನೇಟ್ ಮಾಡಬಹುದು. ಯಾಕಂದ್ರೆ ಅದು ಅಷ್ಟೊಂದು ಅಫೆಕ್ಟ್ ಮಾಡೋದಿಲ್ಲ. ಆಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಏನಪ್ಪಾ ಅಂದ್ರೆ ಅದ್ರ ಗ್ರೇಡಿಂಗ್ ಅಂತ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ನಾವು ಉಪಯೋಗ ಮಾಡ್ತೀವಿ. ಡೆಫಿನೆಟ್ಲಿ ಯಾವುದೇ ಗ್ರೇಡ್ ಇದ್ರೂ ಕೂಡ ಕಾರ್ನಿಯಾ ಇಸ್ ಯೂಸ್ಫುಲ್ ಅಂಡ್ ಯು ಕ್ಯಾನ್ ಡೊನೇಟ್.
1: ಸರ್, ಈಗ ಕಣ್ಣು ದಾನ ಮಾಡಬೇಕು ಅಂತ ಆಸೆ ಇರೋರು ಬದುಕಿರುವಾಗಲೇ ಏನಾದರೂ ನೋಂದಣಿ ಮಾಡ್ಕೊಳ್ಬೇಕಾಗುತ್ತಾ ಅಥವಾ ಅವರ ಮರಣದ ನಂತರ ಈ ಕುಟುಂಬದವರು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತಾ? ಹೇಗೆ ನೇತ್ರದಾನ ಹೇಗೆ ಮಾಡಲಾಗುತ್ತೆ ಸರ್, ಅದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ?
0: ನೇತ್ರದಾನದ ಪ್ರಕ್ರಿಯೆ ಹೇಳಬೇಕು ಅಂದ್ರೆ ಏನಪ್ಪಾ ಅಂದ್ರೆ ನೀವು ಮುಂಚೆನೆ ಅಂದ್ರೆ ನಾವು ಜೀವಂತ ಇರುವಾಗಲೇ ಯಾರು ಬೇಕಾದರೂ ಪ್ಲೆಜ್ ಮಾಡಬಹುದು, ಅಂದ್ರೆ ನಾವು ಪ್ರತಿಜ್ಞೆ ಮಾಡಬಹುದು ನಾನು ಕಣ್ಣುಗಳನ್ನ ದಾನ ಮಾಡ್ತೀನಿ ಅಂತ. ಸೊ ಈ ಪ್ರೊಸೆಸ್ ಏನಿದೆಯಲ್ಲ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಸಾಕಷ್ಟು ಜನರಿಗೆ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದವರು ಜೀವನ ಸಾರ್ಥಕತೆ ಅಂತ ಒಂದು ಸಾಫ್ಟ್ವೇರ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಕಳೆದ ಒಂದು 4-5 ವರ್ಷದಿಂದ ನಾವು ಅದನ್ನ ಆಕ್ಟಿವ್ ಆಗಿ ಎಲ್ಲರೂ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್ ಪ್ರೊಸೀಜರ್ ಏನಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನಿಮ್ ಸ್ಟಾರ್ಟ್ ಇರುವಂತ ಚಾಲ್ತಿಯಲ್ಲಿ ಇರುವಂತ ಒಂದು ಮೊಬೈಲ್ ಫೋನ್ ಇದ್ರೆ ನೀವು ಡೆಫಿನೆಟ್ಲಿ ಸಿಂಪಲ್ ಆಗಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಕನ್ಫರ್ಮೇಶನ್ ಒಂದು ಬರುತ್ತೆ, ನೋಂದಣಿ ಆಗಿದ್ದು ಒಂದು ರಿಜಿಸ್ಟ್ರೇಷನ್ ಬರುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ಬರೀ ರಿಜಿಸ್ಟ್ರೇಷನ್ ಮಾಡಿ ಬಿಡಕ್ ಹೋಗ್ಬೇಡಿ. ನೀವು ಪ್ಲೆಜ್ ಮಾಡಿದ್ರೆ ನೀವು ಬರೀ ಕಣ್ಣುಗಳನ್ನಷ್ಟೇ ಅಲ್ಲ, ನೀವು ದೇಹದ ಎಲ್ಲಾ ಅಂಗಗಳನ್ನು ಕೂಡ ದೇಹವನ್ನೇ ಕೂಡ ನೀವು ಪ್ಲೆಜ್ ಮಾಡಬಹುದು. ಸೊ ಯೂಶ್ವಲಿ ಕಣ್ಣುಗಳನ್ನು ಜಾಸ್ತಿ ಜನ ದಾನ ಮಾಡ್ತಾರೆ. ಸೊ ಮಾಡಿದ್ದನ್ನ ಏನು ನೀವು ಪ್ಲೆಜ್ ಮಾಡಿರ್ತಿರಲ್ಲ ಅದನ್ನ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಡೊನೇಟ್ ಮಾಡಿರೋದು ಪ್ಲೆಜ್ ಮಾಡಿರ್ತಾರೆ ಬಟ್ ಅವ್ರ ಮನೆಯವ್ರು ಹೇಳಿರೋದಿಲ್ಲ. ಸೊ ಅವರು ದುಃಖದ ಸಮಯದಲ್ಲಿ ಅವ್ರು ನೆನಪು ಬರದೇನೂ ಇರ್ಬೋದು. ಅದಕ್ಕೆ ಬರೀ ಒಬ್ಬರಿಗೆ ಹೇಳ್ಬೇಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಹೇಳಿ ಇಟ್ಟಿರಿ. ಸೊ ಯಾಕಂದ್ರೆ ವಿ ಡೋಂಟ್ ಆಂಟಿಸಿಪೇಟ್ ಡೆತ್. ಸೊ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಅದರಿಂದ ಏನಪ್ಪಾ ಅಂದ್ರೆ ಇಫ್ ಇಟ್ ಹ್ಯಾಪನ್ಸ್ ನ್ಯಾಚುರಲಿ ಅಂದ್ರೆ ವೆರಿ ವೆಲ್ ಅಂಡ್ ಗುಡ್, ಇಲ್ಲ ಅಂದ್ರೆ ನೀವು ಹೇಳಿದ್ರೆ ಬಹಳ ಒಳ್ಳೇದು.
1: ಸರ್, ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಬೇಕು ಅಂದಾಗ ಅವರು ಕುಟುಂಬದವರಿಗೆ ಹೇಳಿರಬೇಕು ಅಂತ ತಾವು ತಿಳಿಸಿದ್ದೀರಿ. ಈಗ ಅವರ ಮೃತಪಟ್ಟ ನಂತರ ಕುಟುಂಬದವರು ತಕ್ಷಣ ಏನು ಮಾಡಬೇಕು ಅಂತ?
0: ಬಹಳ ಇಂಪಾರ್ಟೆಂಟ್ ಇದು. ಏನಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ನಮ್ಮ ಪ್ರೀತಿಪಾತ್ರರು ತೀರ್ಕೊಂಡಿದ್ದಾಗ ಈ ವಿಷಯದ ಬಗ್ಗೆ ನಾವು ಅಷ್ಟೊಂದು ಯೋಚನೆ ಮಾಡಿರೋದಿಲ್ಲ. ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಪೇರೆಂಟ್ಸ್ ಅಥವಾ ಅವ್ರ ರಿಲೇಟಿವ್ಸ್ ಬಹಳ ದೊಡ್ಡ ಮನಸ್ಸಿನವ್ರು ಇದ್ದಾರೆ ಅಂತ ಅನ್ಕೋಬಹುದು. ಸೊ ಇಮಿಡಿಯೇಟ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಮುಂಚೆನೆ ನೀವು ಪ್ಲೆಜ್ ಮಾಡಿದ್ರೆ ನಮ್ದೊಂದು ಸಹಾಯವಾಣಿ ಇದೆ 1919 ಅಂತ, ಆ ಸಹಾಯವಾಣಿಗೆ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ಸರ್ಕಾರಿ ದವಾಖಾನೆ ಅಥವಾ ಹತ್ತಿರದ ಐ ಬ್ಯಾಂಕ್. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೆಎಲ್ಎ ಐ ಬ್ಯಾಂಕ್ ಇದೆ, ಮತ್ತೆ ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಕೂಡ ಐ ಬ್ಯಾಂಕ್ ಇದೆ. ಅದ್ರ ನೀವು ಸಹಾಯವಾಣಿಗೆ ನೀವು ಕಾಲ್ ಮಾಡಿದ್ರೆ ನಮ್ದು ಪ್ರತಿಯೊಂದು ಐ ಬ್ಯಾಂಕ್ಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ಐ ರಿಟ್ರಿವಲ್ ಸೆಂಟರ್ ಅಂತ ಇರುತ್ತೆ, ಅದರಲ್ಲಿ ಒಂದು ನುರಿತ ತಜ್ಞರ ಟೀಮೇ ಇರುತ್ತೆ. ಸೊ ಅವರು

0: ಒಂದು ಏನಪ್ಪಾ ಅಂದ್ರೆ ಐ ರಿಟ್ರಿವಲ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಪ್ರೀತಿ ಪಾತ್ರರಾಗಿ ಮನೆಯವರು ಏನ್ ಮಾಡಬಹುದು ಡೊನೇಷನ್ ಬಗ್ಗೆ ಅಂದ್ರೆ, ಒಂದು ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ, ಯಾರು ಮೃತ ಇರ್ತಾರಲ್ಲ ಅವರನ್ನ ಎಸಿ ಮತ್ತೆ ಫ್ಯಾನ್ಗಳಿಂದ ಸ್ವಲ್ಪ ದೂರ ಇಡಬೇಕು. ಆಮೇಲೆ ಮೃತರ ಆಗಿದ್ದಾರೆ ಅಂದ ತಕ್ಷಣ ಅವ್ರ ಕಣ್ಣುಗಳನ್ನು ಮುಚ್ಚುವಂತ ಕೆಲಸ ಮಾಡಬೇಕು. ಆಮೇಲೆ ಸ್ವಚ್ಛವಾದಂತ ಬಟ್ಟೆ ತಗೊಂಡ್ಬಿಟ್ಟು ಅದನ್ನ ಕ್ಲೀನ್ ಕ್ಲೋತ್ ಅನ್ನ ಸ್ವಲ್ಪ ತಣ್ಣೀರಿನಲ್ಲಿ ಎದ್ದಿ ಕಣ್ಣಿನ ಮೇಲೆ ಇಡಬೇಕು, ಅಂದ್ರೆ ತೇವಾಂಶ ಕಣ್ಣಿಂದು ಮೇಂಟೈನ್ ಆಗಬೇಕು. ಸೊ ಅಷ್ಟು ಮಾಡಿ ಆಮೇಲೆ ಸಾಧ್ಯವಾದಷ್ಟು ಅಪ್ರೈಟ್ ಪೋಸ್ಚರ್ ಅಂದ್ರೆ ಅವ್ರನ್ನ ಕೂಡಿಸಿರುವಂತ ರೀತಿಯಲ್ಲಿ ಇಟ್ಟರೆ ಅಂತೂ ಬಹಳ ಒಳ್ಳೇದು. ಇಷ್ಟೆಲ್ಲ ಮಾಡಿ ನೀವು ಇಮಿಡಿಯೇಟ್ ಆಗಿ ನೀವು ಹತ್ತಿರದ ಐ ಬ್ಯಾಂಕಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಡೊನೇಷನ್ ಪ್ರಕ್ರಿಯೆನ ಪೂರ್ತಿ ಮಾಡ್ತಾರೆ.
1: ಖಂಡಿತ ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-47377.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದಂತಹ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದ್ ಅವರು. ಸರ್, ಇನ್ನು ಕೆಲವರಿಗೆ ಒಂದು ಭಯ ಇರುತ್ತೆ, ಕಣ್ಣು ದಾನ ಮಾಡಿದ್ರೆ ಮೃತದೇಹದ ಮುಖದ ಒಂದು ರೂಪ ಬದಲಾಗುತ್ತೆ ಅಂತ, ಅಂತ್ಯಕ್ರಿಯೆ ಮಾಡುವಾಗ ಒಂದು ಸಮಸ್ಯೆ ಉಂಟಾಗಬಹುದು ಅನ್ನುವಂಥದ್ದು, ಅದರ ಬಗ್ಗೆ ಸರ್?
2: ಡೆಫಿನೆಟ್ಲಿ, ಎಷ್ಟೊಂದು ಸಾರ್ವಜನಿಕರಲ್ಲಿ ನೇತ್ರದಾನದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಸೊ ಅವುಗಳನ್ನು ಹೋಗಲಾಡಿಸಿ ಅವರಲ್ಲಿ ಜನಾಗಿ ಅರಿವು ಮೂಡಿಸಬೇಕು ಅನ್ನೋದೇ ಈ ಕಾರ್ಯಕ್ರಮ, ಈ ಪಾಕ್ಷಿಕದ ಉದ್ದೇಶ. ಸೊ ಮುಖ್ಯವಾದಂಥ ಏನಪ್ಪಾ ಅಂದರೆ, ಒಂದು ಮಿತ್ ಏನಪ್ಪಾ ಅಂದರೆ, ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಮುಖ ಎಲ್ಲ ವಿರೂಪಗೊಳ್ಳುತ್ತೆ ಆ ಥರ ಒಂದೇನೋ ಡೌಟ್ ಇರುತ್ತೆ, ಆ ಥರ ಏನೂ ಇಲ್ಲ. ನಾವು ನೇತ್ರದಾನದಲ್ಲಿ ಆ್ಯಕ್ಚುಲಿ ನಾವು ತೆಗೆದುಕೊಳ್ಳೋದು ಬರೀ ಐಬಾಲ್ಸ್ನಷ್ಟೇ ತೆಗಿತೀವಿ, ಆಮೇಲೆ ರೆಪ್ಪೆಯನ್ನು ಓಪನ್ ಮಾಡಿರ್ತೀವಿ, ಮತ್ತೆ ಅದನ್ನು ಕರೆಕ್ಟಾಗಿ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಒಳಗಡೆ ನಾವು ಗಾಸ್ ಪೀಸ್ ಅಥವಾ ಆರ್ಟಿಫಿಷಿಯಲ್ ಐ ಇಡೋದ್ರಿಂದ ನೀವು ಅವರು ನಾರ್ಮಲ್ ಆಗಿ ಯಾವ ತರ ಕಣ್ಣು ಮುಚ್ಚಿರ್ತಾರೋ ಅದೇ ತರ ಇರುತ್ತೆ, ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೂಪ ಪ್ರಕ್ರಿಯೆ ಅಥವಾ ಏನು ರಕ್ತಸ್ರಾವ ಆಗುದು ಆ ತರ ಏನೂ ಇರುವುದಿಲ್ಲ, ನ್ಯಾಚುರಲ್ ಆಗಿ ಕಾಣಿಸ್ತಾರೆ, ಏನು ತೊಂದರೆ ಇಲ್ಲ.
1: ಸರಿ, ಇವಾಗ ತಾವು ಹೇಳ್ತಾ ಇದ್ರಿ ನೇತ್ರದ ಪ್ಲಜ್ ಬಗ್ಗೆ ಹೇಳ್ತಾ ಇದ್ರಿ, ಇವಾಗ ಈ ಒಂದು ನೇತ್ರದ ಪ್ರತಿಜ್ಞೆಗೂ ಮತ್ತೆ ಈ ಒಂದು ನೇತ್ರದಾನಕ್ಕೂ ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ ಅಂತ?
2: ಒಂದು ಸಣ್ಣ ಡಿಫರೆನ್ಸ್ ಇದೆ. ಇವಾಗ ಐ ಪ್ಲಜ್ಜಿಂಗ್ ಅಂದ್ರೆ, ನೀವು ಜೀವಂತ ಇದ್ದಾಗ ನಾನು ಐ ಡೊನೇಷನ್ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋದು, ದಟ್ ಈಸ್ ಐ ಪ್ಲಜ್ಜಿಂಗ್. ಡೊನೇಷನ್ ಏನಂದ್ರೆ, ನೀವು ತೀರ್ಕೊಂಡ ಮೇಲೆ ನಿಮ್ಮ ಪ್ರೀತಿ ಪಾತ್ರರು ಏನ್ ಡೊನೇಟ್ ಮಾಡ್ತಾರಲ್ಲ, ದಟ್ ಈಸ್ ಐ ಡೊನೇಷನ್.
1: ಸರ್, ಈಗ ಸಮಾಜದಲ್ಲಿ ಈ ಒಂದು ಕಣ್ಣಿನ ದಾನದ ಕುರಿತು ಸಾಕಷ್ಟು ಒಂದು ನಂಬಿಕೆಗಳು ಹಾಗೇನೆ ಭಯ ಇದೆ. ಈಗ ಜನರು ಕಣ್ಣ ದಾನ ಮಾಡೋದಕ್ಕೆ ಹಿಂದೆ ಸರಿಯೋದಕ್ಕೆ ಮುಖ್ಯ ಕಾರಣಗಳು, ತಪ್ಪು ತಿಳಿವಳಿಕೆಗಳು ಏನು ಅಂತ?
2: ಒಂದು, ಕೆಲವೊಂದಿಷ್ಟು ಧಾರ್ಮಿಕ ಕಾರಣಗಳು ಇದಾವೆ. ಕೆಲವೊಂದಿಷ್ಟು ಜನರಲ್ಲಿ ಏನಪ್ಪಾ ನಂಬಿಕೆ ಇದಾವ ಏನಂದ್ರೆ, ನೀವು ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಅವರಿಗೆ ಮುಕ್ತಿ ಸಿಗೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದಿಷ್ಟು ಊಹಾಪೋಹಗಳಿದಾವೆ. ಆತರ ಯಾವುದೇ ಏನು ಊಹಾಪೋಹಗಳಿಗೆ ನಾವು ಮರಳಾಗಬಾರ್ದು. ಯಾಕಂದ್ರೆ ಯಾವುದೇ ಧರ್ಮ ಇರ್ಬೋದು,

0: ಹೌದು, ನೇತ್ರದಾನ ಅಂತದ್ದು ಅನ್ನುವಂಥದ್ದು ಒಂದು ಬಹಳ ಮಹತ್ತರವಾದಂಥ ಆಮೇಲೆ ಅತ್ಯಂತ ಶ್ರೇಷ್ಠವಾದಂತಹ ದಾನ ನೇತ್ರ. ಎಲ್ಲ ದಾನಗಳು ಶ್ರೇಷ್ಠವಾದಂಥದ್ದು ನೇತ್ರದಾನ. ಸೊ ಆ ಪ್ರಕ್ರಿಯೆಗೆ ಬೇಡ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮಗಳೇನು ಹೇಳೋದಿಲ್ಲ. ಸೊ ನೀವು ಯಾವುದೇ ರೀತಿಯಂಥ ಭಯ ಇರಲಾರದೆ ಏನು ನಿರ್ಬಿಡೆಯಿಂದ ಕಣ್ಣುಗಳನ್ನು ದಾನ ಮಾಡಬಹುದು. ಇನ್ನೊಂದು ಏನಪ್ಪ ಅಂದರೆ ವಯಸ್ಸಾದವರು ಕಣ್ಣುಗಳನ್ನ ದಾನ ಮಾಡೋಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಮಿಥ್ಯ ನಮ್ಮಲ್ಲಿದೆ. ಆ ಥರ ಏನೂ ಇಲ್ಲ. ಒಂದು ವರ್ಷದಿಂದ ಹಿಡಿದು 90 ವರ್ಷ 100 ವರ್ಷ ಆದವರು ಕೂಡ ಡೆಫಿನೆಟ್ಲಿ ದಾನ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಕಣ್ಣುಗಳಿಗೆ ಏನಾದರೂ ಸಮಸ್ಯೆ ಇದ್ದವರು, ಸ್ಪೆಕ್ಟಕಲ್ಸ್ ಇದ್ದವರು, ಕಣ್ಣಿನ ಆಪರೇಷನ್ ಆದವರು ದಾನವನ್ನು ಮಾಡೋ ಹಾಗಿಲ್ಲ ಅಂತೆಲ್ಲ ಇದ್ದಾವೆ. ಆ ಥರ ಏನೂ ಇಲ್ಲ. ನಿಮ್ಮ ಕಣ್ಣಿಗೆ ಸ್ಪೆಕ್ಟಕಲ್ಸ್ ನಿಮ್ಮ ಮುಂಚೆ ಉಪಯೋಗ ಮಾಡ್ತಾ ಇದ್ರು, 40 ಉಪಯೋಗ ಮಾಡ್ತಾ ಇದ್ರು, ಅಥವಾ ನಿಮ್ಮ ಕಣ್ಣಿಗೆ ಏನು ಮೋತಿಬಿಂದ ಆಪರೇಷನ್ ಮತ್ತಿನ್ಯಾವುದೇ ಕಣ್ಣಿನ ಸಮಸ್ಯೆಗಳಿದ್ರು ಕೂಡ ನೀವು ಡೆಫಿನೆಟ್ಲಿ ಕಣ್ಣುಗಳನ್ನ ದಾನ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈಗ ನೇತ್ರ ದಾನ ಮಾಡೋರು ಅದಕ್ಕೆ ಚಾರ್ಜ್ ಆಗುತ್ತೆ ಅಂದರೆ ಕಾಸು ಏನಾದರೂ ಇದೆಯಾ ಅಂಥೇಳಿ ಬಹಳಷ್ಟು ಜನರಿಗೆ ಇದೆ. ಇದು ನೇತ್ರದಾನ ಅಂತಕ್ಕಂಥದ್ದು ಅಥವಾ ಮತ್ತಿನ್ಯಾವುದೇ ಅಂಗಾಂಗ ದಾನ ಆಗಿರೋದು ಸರ್ಕಾರದಿಂದ ನಿಯಂತ್ರಣಗೊಳ್ಳುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಸಂಪೂರ್ಣವಾಗಿ ನೇತ್ರ ದಾನದ ಪ್ರಕ್ರಿಯೆ ಏನಿದೆ ಸ್ಟಾರ್ಟಿಂಗಿಂದ ಹಿಡಿದು ಟ್ರಾನ್ಸ್ಪ್ಲಾಂಟೇಷನ್ವರೆಗೂ, ಅಂದರೆ ನಾವೀಗ ಒಬ್ರು ಯಾರೋ ಕಣ್ಣುಗಳನ್ನ ದಾನ ಮಾಡಿರ್ತಾರೆ, ಆ ಕಣ್ಣುಗಳನ್ನ ತೆಗೆದುಕೊಂಡು ಆಮೇಲೆ ಅದು ಯಾರು ಅರ್ಹರಿರ್ತಾರೋ ಅವ್ರಿಗೆ ನಾವು ಹಾಕೋ ಪ್ರಕ್ರಿಯೆ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೆಸ್ ಇದೆಯಲ್ಲ ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾರ್ಜಸ್ ಇರೋದಿಲ್ಲ. ಆಮೇಲೆ ಕೆಲವೊಂದಿಷ್ಟು ಏನಪ್ಪ ಅಂದರೆ ಧಾರ್ಮಿಕ ದಿನಗಳು ಇರ್ತವೆ ಅಥವಾ ಹುಟ್ಟಿದ ಹಬ್ಬ ಇರ್ತದೆ, ಆ ಥರ ಆ ಟೈಮಲ್ಲೆಲ್ಲ ಪ್ಲೆಜ್ ಮಾಡುವಂಗಿಲ್ಲ, ಆ ಥರ ಇಲ್ಲ. ಕೆಲವೊಂದಿಷ್ಟು ನಂಬಿಕೆಗಳಿದ್ದಾವೆ, ಆ ಥರ ಏನೂ ಇಲ್ಲ. ದಾನ ಮಾಡೋದಕ್ಕೆ ಯಾವುದೇ ರೀತಿಯ ಎಲ್ಲ ದಿನಗಳು ದಾನ ಮಾಡೋದಕ್ಕೆ ಶ್ರೇಷ್ಠವಾದ ದಿನಗಳೇ. ಆಮೇಲೆ ಇನ್ನೊಂದು ಏನಪ್ಪ ಸಮಸ್ಯೆ ಅಂದರೆ ಈಗ ನಾವು ಕಣ್ಣುಗಳನ್ನ ದಾನ ಮಾಡಬೇಕು ಅಂತಿರ್ತೀವಿ, ಅದೇನೋ ಪ್ರೊಸೀಜರ್ ಬಹಳ ಲೇಟ್ ಆಗುತ್ತೇನೋ, 4-5 ಗಂಟೆಗಳವರೆಗೂ ಎಲ್ಲ ಆಗುತ್ತೇನೋ ಅಂತ ಕೆಲವೊಂದಿಷ್ಟು ಜನರಲ್ಲಿ ಏನು ಡೌಟ್ ಇರುತ್ತೆ. ಆ ಥರ ಏನೂ ಇಲ್ಲ. ನೀವು ನೇತ್ರದಾನ ಮಾಡಬೇಕಂತೇಳಿ ನೀವು ಡಿಸೈಡ್ ಮಾಡಿದ್ರಿ ಅಂದರೆ ನಮ್ಮ ಪ್ರೀತಿಪಾತ್ರವ್ರು ಡೊನೇಟ್ ಮಾಡಬೇಕಂತಿದ್ದರೆ ನೀವು ಐ ಬ್ಯಾಂಕ್ನವರಿಗೆ ಕಾಲ್ ಮಾಡಿದ ತಕ್ಷಣ ಹತ್ತಿರದಲ್ಲಿ ಸಾಧ್ಯವಾದಷ್ಟು ವಿದಿನ್ 1 ಅವರ್ 2 ಅವರ್ನಲ್ಲಿ ಅವ್ರು ಬಂದು ಸ್ಪಾಟಿಗೆ ರೀಚ್ ಆದ್ರಂದ್ರೆ ಈ ಡೊನೇಷನ್ ಪ್ರಕ್ರಿಯೆ ಎಷ್ಟಿದೆ, ಮಿನಿಮಮ್ 15-20 ನಿಮಿಷದಲ್ಲಿ ಎಲ್ಲ ಪ್ರಕ್ರಿಯೆನೂ ಮುಗಿದು ಹೋಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಅಂತ್ಯಕ್ರಿಯೆಗೆ ಏನು ಲೇಟ್ ಆಗೋದು ಅಥವಾ ಏನು ಅನ್ನೆಸೆಸರಿ ಡಿಲೇ ಆಗೋದು ಆ ಥರ ಏನೂ ಇಲ್ಲ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ನಾವು ವಿದಿನ್ 4-6 ಅವರ್ಸಲ್ಲಿ ಈ ಪ್ರಕ್ರಿಯೆನ ನಾವು ಮುಗಿಸ್ಬೇಕು. ಇವಾಗ ನಾವು ಪ್ಲೆಜ್ ಮಾಡಿದ್ದೀವಿ ಬಟ್ ನಾವು ಏನು ಇನ್ಫಾರ್ಮೇ ಮಾಡಿಲ್ಲ ಅಥವಾ ನಾವು ಲೇಟಾಗಿ ಇನ್ಫಾರ್ಮ್ ಮಾಡಿದ್ವಿ ಅಂದರೆ ನಾವು ಅವಾಗ ಏನು ಮಾಡುತ್ತೆ ಅಂದರೆ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ, ನಾವು ಡೊನೇಟ್ ಮಾಡಿರೋಂಥ ಟಿಶ್ಯೂದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಪ್ರೆಫರೇಬಲಿ ವಿದಿನ್ 4-6 ಅವರ್ಸಲ್ಲಿ ನೀವು ಕಣ್ಣುಗಳನ್ನ ದಾನ ಮಾಡಿದ್ದನ್ನು ನಾವು ಉಪಯೋಗ ಮಾಡ್ತೀವಿ, ಉಪಯೋಗ ಮಾಡಬೇಕು.
1: ಖಂಡಿತ ಸರ್. ಸರಿ, ಇವಾಗ ಹೇಳಿದ್ರಿ ಕಣ್ಣು ದಾನದಿಂದ ಪಡೆದಂತಹ ಕಣ್ಣನ್ನು ಅರ್ಹರಾದವರಿಗೆ ಹಾಕಲಾಗುತ್ತೆ ಅಂತ ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದಾಗ ಅದನ್ನು ನೀವು ನೇರವಾಗಿ ನಿರ್ದಿಷ್ಟ ವ್ಯಕ್ತಿಗೆ ಹಾಕ್ತೀರಾ ಅಥವಾ ಅದನ್ನು ಆಸ್ಪತ್ರೆಯಲ್ಲಿ ಇಟ್ಟು ಅಥವಾ ಕಣ್ಣಿನ ಬ್ಯಾಂಕ್ನಲ್ಲಿ ಇಟ್ಟು ಆಮೇಲೆ ಅಗತ್ಯವಿರೋರಿಗೆ ಕೊಡ್ತೀರಾ, ಯಾವ ರೀತಿ ಇರುತ್ತೆ ಅದೊಂದು?
0: ನಮ್ಮ ಪ್ರತಿಯೊಂದು ಏನಪ್ಪ ಅಂದರೆ ಐ ಬ್ಯಾಂಕ್ಗಳಲ್ಲಿ ಯಾರು ಪ್ಲೆಜ್ ಮಾಡಿರ್ತಾರೆ ಅವ್ರದ್ದು ಮಾಹಿತಿ, ಆಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅಂದರೆ ಡ್ಯೂ ಲಿಸ್ಟಲ್ಲಿ ಇದ್ದಾರೆ ಅಂದರೆ ಫಲಾನುಭವಿಗಳು ನಮಗೆ ಕಣ್ಣಿನ ಅವಶ್ಯಕತೆ ಇದೆ ಅಂತ ಅವ್ರ ಲಿಸ್ಟ್ ನಮ್ಮ ಹತ್ರ ಇರುತ್ತೆ. ಸೊ ಅವ್ರ ಹತ್ರ ಫೋನ್ ನಂಬರ್ ಅವ್ರದ್ದು ಫೋನ್ ನಂಬರ್ಗಳೆಲ್ಲ ನಮ್ಮ ಹತ್ರ ಇರುತ್ತೆ. ಸೊ ಇವಾಗ ಆ್ಯಸ್ ಸೂನ್ ಆ್ಯಸ್ ಸಂಬಡಿ ಡೊನೇಟ್ಸ್ ಐಸ್ ನಾವು ಐ ರಿಟ್ರಿವಲ್ ಮಾಡ್ಕೊಂಡು ಬಂದಮೇಲೆ ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎಮ್ ಕೆ ಮೀಡಿಯಾ ಅಂತ. ಸೊ ನಾವು ನಮ್ಮ ಟ್ರಾನ್ಸ್ಪರೆಂಟ್ ಪಾರ್ಟ್ ಕಾರ್ನಿಯ ಪಾರ್ಟನ್ನು ತೆಗೆದು ಆ ಎಮ್ ಕೆ ಮೀಡಿಯಲ್ಲಿ ನಾವು ಕೋಲ್ಡ್ ಟೆಂಪರೇಚರ್ಲಿ 2-8 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ. ಸೊ ಆ ಸ್ಟೋರ್ ಮಾಡಿದ್ದನ್ನು ವಿದಿನ್ 2-3 ಡೇಸ್ನಲ್ಲಿ ಉಪಯೋಗ ಮಾಡ್ತೀವಿ. ಆಮೇಲೆ ಯಾರು ಇದೆಲ್ಲ ಸಂಪೂರ್ಣ ಗೌಪ್ಯ ಪ್ರಕ್ರಿಯೆ, ಯಾರು ಡೊನೇಟ್ ಮಾಡಿದ್ದಾರೆ, ಆಮೇಲೆ ನಾವು ಇದನ್ನ ಕಣ್ಣನ್ನು ಯಾರಿಗೆ ಹಾಕ್ತಾ ಇದ್ದೀವಿ ಅನ್ನೋದನ್ನು ಯಾರಿಗೂ ನಾವು ಹೇಳೋದಿಲ್ಲ. ಇಟ್ ಈಸ್ ಪ್ರೊಹಿಬಿಟೆಡ್ ಅಂಡರ್ ದ ಲಾ. ಸೊ ಇದೊಂದಿದೆ. ಆಮೇಲೆ ವಿದಿನ್ ಏನಪ್ಪ ಅಂದರೆ ವಿದಿನ್ 2-3 ಡೇಸ್ ನಾವು ತೊಗೊಂಡಿರೋ ಐಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ. ಆಮೇಲೆ ಒಬ್ಬರು ಕಣ್ಣುಗಳನ್ನು ದಾನ ಮಾಡಿದರೆ ಅದರಿಂದ ನಾವು ಇಬ್ಬರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸೊ ಒಬ್ಬರು ಕಣ್ಣುಗಳನ್ನು ದಾನ ಮಾಡಿದರೆ ಇಬ್ಬರು ಅಂದರ ಬಾಳಿಕೆ ನಾವು ಬೆಳಕು ಆಗ್ಬೋದು.
1: ಸರ್, ಈಗ ತಾವು ದಾನವನ್ನು ಯಾವ ರೀತಿ ಮಾಡಬಹುದು ಅಂತ ತಿಳಿಸಿದ್ರಿ, ಇನ್ನು ದಾನದ ನಂತರ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅಂತ?
0: ಆಗಲೇ ಹೇಳಿದಲ್ಲ ಅಂದರೆ ನಾವು ಐ ಬಾಲ್ನ ರಿಟ್ರೀವ್ ಮಾಡ್ಕೊಳ್ತೀವಿ, ಅದನ್ನು ಕೋಲ್ಡ್ ಟೆಂಪರೇಚರಲ್ಲಿ ಮೇಂಟೈನ್ ಮಾಡಿರ್ತೀವಿ, ಆಮೇಲೆ ಅದನ್ನು ಎಮ್ ಕೆ ಮೀಡಿಯಾ ಅಂತ ಸ್ಟೋರ್ಡ್ ಮೀಡಿಯಾ ಇರುತ್ತೆ, ಅದರಲ್ಲಿ 2-3 ಡೇಸ್ ವರೆಗೂ ಇಟ್ಕೊಂಡು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ.
2: ಈಗ ಸರ್ ಹೇಳಿದರು ನಾವು ಹೆಂಗೆ ಆಯನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತೇಳಿ ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಇದನ್ನು ನಮ್ಮ ಹತ್ರ ಆಲ್ರೆಡಿ ಲಿಸ್ಟ್ ಇರ್ತದೆ ಯಾರಿಗೆ ಇದು ಕಾರ್ನಿಯಾ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತೇಳಿ. ಸೊ ನಮಗೆ ಯಾರಾದರೂ ದಾನಿಗಳು ಕಣ್ಣನ್ನು ದಾನ ಮಾಡಿದ ಕೂಡಲೇ ನಾವು ಆ ಪೇಷಂಟ್ಗೆ ಅಥವಾ ವ್ಯಕ್ತಿಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಅದು ಐ ಪ್ರೊಸೆಸಿಂಗ್ ಎಲ್ಲನೂ ಆದಮೇಲೆ ಸೊ ಆದಷ್ಟು ಬೇಗ ಅದನ್ನು ನಾವು ಏನು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಮಾಡ್ತೀವಿ. ಈಗ ಸರ್ ಹೇಳಿದಂಗೆ ನೋಡೋದಾದರೆ ನಮ್ಮಲ್ಲಿ ಐ ಡೊನೇಷನ್ ಭಾಳ ಕಡಿಮೆ ಇದೆ. ಇಟ್ಸ್ ಅರೌಂಡ್ 0.5-0.6% ಅಷ್ಟೇ ಜನ ಏನು ಈಗ ಡೆತ್ ಆಗಿರ್ತದಲ್ಲ, ಟೋಟಲ್ 1 ಇಯರ್ಗೆ ಏನು ಡೆತ್ ಆಗಿರ್ತದಲ್ಲ ಅದರಲ್ಲಿ ಹಾರ್ಡ್ಲಿ 0.5-0.6% ಜನ ಮಾತ್ರ ಕಣ್ಣನ್ನ ಡೊನೇಟ್ ಮಾಡ್ತಾರೆ. ಸೊ ಇದು ಬಹಳ ಕಡಿಮೆ ಇದೆ. ನಾವು ನೋಡಕ್ ಹೋದ್ರೆ ದಾನಿಗಳು 1,000 ಇದ್ದಾರೆ, ಆಮೇಲೆ ಪೇಷಂಟ್ ವೇಟ್ ಮಾಡ್ತಿರೋರು 100,000 ಇದ್ದಾರೆ, ಆಮೇಲೆ ಕೊಡ್ಬೋದಾದಂಥವ್ರು 1,000,000,000 ಇದ್ದಾರೆ. ಸೊ ಈಗ ವರ್ಷಕ್ಕೆ 1 ಕೋಟಿ ಜನ ತೀರ್ಕೊಂಡ್ರೆ

0: ಅಲ್ಲಿ ನಮಗೆ ಹಾರ್ಡ್ಲಿ 1,000 ಅಂದರೆ 40% ಜನ 40,000 ಜನ ಈ ಥರ ಮಾತ್ರ ಆಯ ಡೊನೇಟ್ ಮಾಡ್ತಾರೆ. ಸೊ ವ್ಯತ್ಯಾಸ ಬಹಳ ಇದೆ, ವೇಟಿಂಗ್ ಪೇಷಂಟ್ ಸಾಕಷ್ಟು ಇದ್ದಾರೆ. ಸೊ ಇದಕ್ಕೆ ಅದಕ್ಕಾಗಿ ನಾವು ಕಣ್ಣಿನ ದಾನದ ಬಗ್ಗೆ ಜಾಸ್ತಿ ತಿಳುವಳಿಕೆನ ನೀಡಬೇಕಾಗಿದೆ ಜನರಿಗೆ.
1: ಈಗ ಸರ್ ತಾವು ಹೇಳ್ತಾ ಇದ್ರಿ, ನಾವು ಪ್ರೀತಿಸುವಂತಹ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಾಗ ಸಹಜವಾಗಿ ದುಃಖ ಆಗುತ್ತೆ ಅಂತ, ಅಂತ ಸಂದರ್ಭದಲ್ಲಿ ಈ ಕಣ್ಣಿನ ದಾನದ ಬಗ್ಗೆ ಈಗ ಕುಟುಂಬದವರ ಬಗ್ಗೆ ಅವರು ಕಣ್ಣಿನ ದಾನದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ.
2: ಆಲ್ರೆಡಿ ಮೇಡಮ್ ಹೇಳಿದ ಹಾಗೆ ಬಹಳಷ್ಟು ಜನ ಫಲಾನುಭವಿಗಳು ಲೈನ್ ಲಿಸ್ಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಕೊಡುವಂತ ಒಂದು ಉತ್ತಮ ಕಾಣಿಕೆ ಅಂದ್ರೆ, ನಾವು ಸತ್ ಮೇಲೂ ನಮ್ಮ ಕಣ್ಣುಗಳು ಜಗತ್ತನ್ನ ನೋಡಬೇಕು ಅಂತ ನಾವೇನು ಹೇಳ್ತೀವಲ್ಲ ರೆಗ್ಯುಲರ್ ಆಗಿ, ಸೊ ಆತರ ಬಹಳ ಇಂಪಾರ್ಟೆಂಟ್ ಅಂದ್ರೆ ಒಂದು ಎಮೋಷನಲ್ ಡಿಸಿಷನ್ ಕೂಡ ಹೌದು, ಅದ್ರ ಜೊತೆಗೆ ಬಹಳ ಜವಾಬ್ದಾರಿಯುತವಾದಂತ ಆಮೇಲೆ ಏನಪ್ಪಾ ಅಂದ್ರೆ ಸೆಲ್ಫ್ಲೆಸ್ ಆಕ್ಟ್ ಇದು, ಕೈಂಡ್ನೆಸ್ ಆಕ್ಟ್. ಸೊ ಅದನ್ನ ಮಾಡಿದ್ರೆ ಬಹಳ ಒಳ್ಳೇದು ಅಂತ.
0: ಈಗ ಸರ್ ಹೇಳ್ದಂಗೆ ನಮ್ಮ ಜೊತೆಗೇನೆ ಕಣ್ಣುಗಳನ್ನ ಮಣ್ಣು ಮಾಡೋಕ್ಕಿಂತನು ನಮ್ಮ ಕಣ್ಣಿನ ಮುಖಾಂತರ ಇನ್ನೊಬ್ಬರಿಗೆ ನೋಡಕ್ ಜಗತ್ತನ್ನು ನೋಡಕ್ ಅನುಕೂಲ ಮಾಡ್ಕೊಡ್ತೀವಿ, ಅದರಂತ ಒಳ್ಳೆ ಸಂಗತಿ ಯಾವುದು ಇರಂಗಿಲ್ಲ. ಈಗ ತಾವು ತಮಗೂ ಗೊತ್ತಿದ್ದಂಗೆ ಸಾಕಷ್ಟು ಖ್ಯಾತ ವ್ಯಕ್ತಿಗಳು ಕೂಡ, ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ರು, ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ಅಂಗಾಂಗಗಳನ್ನು ಕೂಡ ದಾನ ಮಾಡಿದ್ದಾರೆ. ಸೊ ನಾವು ಆ ದೇಹವನ್ನು ಮಣ್ಣು ಮಾಡೋಕ್ಕಿಂತನೂ ಇನ್ನೊಬ್ಬರಿಗೆ ಆರೋಗ್ಯವಂತ ಜೀವನವನ್ನು ನಡೆಸಕ್ಕೆ ಅನುಕೂಲ ಮಾಡಿಕೊಟ್ಟಂತ ಒಳ್ಳೆ ಕೆಲಸ ಯಾವುದೂ ಇಲ್ಲ. ಸೊ ಅದನ್ನು ನಾವು ಮಾಡಿದರೆ ಸಾಕಷ್ಟು ಜನರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ, ಅದರಷ್ಟು ಪುಣ್ಯದ ಕೆಲಸ ಯಾವುದೂ ಇಲ್ಲ ಅಂತ ಅನಿಸುತ್ತೆ.
1: ಈಗ ಮೇಡಮ್ ಈ ಕರ್ನಾಟಕ ಅಥವಾ ಭಾರತದಲ್ಲಿ ಈ ಒಂದು ಐ ಬ್ಯಾಂಕ್ಗಳು ಎಷ್ಟಿವೆ ಅದರ ಮಾಹಿತಿ?
2: ನಮ್ಮ ದೇಶದಲ್ಲಿ ಅಂದಾಜು ಅರೌಂಡ್ 800 ವರೆಗೂ ಐ ಬ್ಯಾಂಕ್ಸ್ಗಳಿದೆ. ನಮ್ಮ ಈ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 2 ಫಂಕ್ಷನಲ್ ಐ ಬ್ಯಾಂಕ್ಸ್ ಇದೆ, ಒಂದು KLE ಐ ಬ್ಯಾಂಕ್ ಆಗಿರ್ಬೋದು, ಮತ್ತೆ ಒಂದು ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಐ ಬ್ಯಾಂಕ್, ಎರಡು ನಮ್ಗೆ ಹತ್ತಿರದಲ್ಲಿರುವಂತ ಐ ಬ್ಯಾಂಕ್.
1: ಸರ್ ಈಗ ಇದರಲ್ಲಿ ಈಗ ನಾವು ಸಾರ್ವಜನಿಕರು ಯಾವ ರೀತಿ ಭಾಗವಹಿಸಬಹುದು ಅಂತ?
2: ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮ್ಯಾಮ್. ಬರೀ ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋದ್ರಿಂದ ಡೊನೇಷನ್ ಪ್ರಕ್ರಿಯೆ ಆಗುವುದಿಲ್ಲ. ಸೊ ಏನಪ್ಪ ಅಂದ್ರೆ ನಾವು ಆಸ್ ಅ ಕಾಮನ್ ಸಿಟಿಜನ್ ಸಾರ್ವಜನಿಕ ನಾವು ಏನ್ ಮಾಡಬಹುದು ಅಂದ್ರೆ, ಒಂದು, ಯು ಕ್ಯಾನ್ ಪ್ಲೆಜ್ ಯುವರ್ ಐಸ್ ಟುಡೇ, ಅಂದ್ರೆ ನೀವು ಇವತ್ತೇ ಜೀವನ ಸಾರ್ಥಕತೆ ಸಾಫ್ಟ್ವೇರ್ ನಲ್ಲಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ನೀವು ಡೊನೇಷನ್ಗೆ ನೀವು ಪ್ಲೆಜ್ ಮಾಡಿದ್ರೆ ಅದು ಫಸ್ಟ್ ಸ್ಟೆಪ್ ಆಗುತ್ತೆ. ಆಮೇಲೆ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನು ಈ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನೀವು ಮೋಟಿವೇಟ್ ಮಾಡಬಹುದು, ಅವ್ರನ್ನ ಪ್ರೇರೇಪಿಸಬಹುದು. ಆಮೇಲೆ ನೀವು ಏನ್ ಪ್ಲೆಜ್ ಮಾಡಿರ್ತೀರ ಅದನ್ನ ನಿಮ್ ಫ್ರೆಂಡ್ಸ್ ಆಮೇಲೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗೆ ಹೇಳ್ಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ಏನಪ್ಪಾ ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ಏನಪ್ಪಾ ನಿಮ್ಮ ಕಾಲೋನಿ ಆಗಿರ್ಬೋದು, ನಿಮ್ಮ ಊರುಗಳಾಗಿರ್ಬೋದು, ನಿಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ನೇತ್ರದಾನ ಪಾಕ್ಷಿಕದ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಜನರಲ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದನ್ನ ನೀವು ಮಾಡಬಹುದು. ಆಮೇಲೆ ಈಗ ಸದ್ಯದಲ್ಲಿ ನೀವು ರೀಲ್ಸ್ ಮಾಡಬಹುದು, ಆಮೇಲೆ ವಾಟ್ಸಪ್ ಸ್ಟೇಟಸ್ಗಳನ್ನೆಲ್ಲ ಹಾಕಿ ನೀವು ಪ್ಲೆಜ್ ಮಾಡಿದ್ದನ್ನು ನೀವು ವಾಟ್ಸಪ್ ಸ್ಟೇಟಸ್ ಹಾಕಿದ್ರೆ ನಿಮ್ಮನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಮೋಟಿವೇಟ್ ಆಗಿ ಅವರು ಕೂಡ ಪ್ಲೆಜ್ ಮಾಡಬಹುದು. ಸೊ ಈ ತರ ನೀವು ಪ್ರೊಸೆಸ್ ಮಾಡೋದು. ಆಮೇಲೆ ಎಷ್ಟೊಂದ್ಸಲ ಕುಟುಂಬದವರು ದುಃಖದಲ್ಲಿರ್ತಾರೆ, ನೀವು ಅವ್ರ ಫ್ರೆಂಡ್ ಇದ್ರಂದ್ರೆ ಇಲ್ಲ ನನ್ನ ಫ್ರೆಂಡು ಡೊನೇಟ್ ಮಾಡ್ತೀನಿ ಅಂತ ಪ್ಲೆಜ್ ಮಾಡಿದ್ದಾನೆ ಅಂತ ನೀವು ಅವ್ರಿಗೆ ನೆನಪು ಮಾಡೋದಾಗಿರ್ಬೋದು, ಅಥವಾ ಈ ತರ ಜನರಲ್ಲಿ ಏನಪ್ಪಾ ಅಂದ್ರೆ ತಪ್ಪು ಕಲ್ಪನೆಗಳು ಏನಿದೆವಲ್ಲ ಇವುಗಳೆಲ್ಲ ಹೋಗ್ಲಾಡಿಸೋದಕ್ಕೆ ವೈಜ್ಞಾನಿಕವಾಗಿ ಈ ತರ ಎಲ್ಲ ಇದೆ ಅಂತ ಪ್ರೊಸೆಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಒಂದು ಉತ್ತಮವಾಗಿ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
0: ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಸರ್ ಹೇಳ್ದಂಗೆ ನಾವು ಅವೇರ್ನೆಸ್ ನ ಸಾಕಷ್ಟು ಮಾಧ್ಯಮಗಳ ಸಾಕಷ್ಟು ರೀತಿಯಲ್ಲಿ ನಾವು ಅದನ್ನ ಮಾಡಬಹುದು. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ಯಾರು ಎಷ್ಟೋ ಜನ ತಮ್ಮ ಹೆಂಗ ಮಕ್ಕಳನ್ನ ಆಕ್ಸಿಡೆಂಟಲ್ ಕಳ್ಕೊಂಡಿರ್ತಾರೆ, ಅವ್ರು ತಮ್ಮ ಮಕ್ಕಳದ ಅಂಗಾಂಗಗಳನ್ನು ದಾನ ಮಾಡಿದ್ದೆ ಸಾಕಷ್ಟು ಇದನ್ನಿದ್ದಾವೆ. ಅದೇ ತರ ಯಾರು ತಮ್ಮ ಮಕ್ಕಳದ ಅಂಗಾಂಗಗಳನ್ನು ದಾನ ಮಾಡಿದಾರ ಅಥವಾ ಯಾರು ಆ ತರ ಮಾಡಿದಾರ ಅವ್ರ ಮನೆಯವ್ರಿಗೆ ಕರೆದು ಆ ದಿವಸ ಸನ್ಮಾನ ಮಾಡೋದ್ರ ಮುಖಾಂತರ, ಜೊತೆಗೆ ಅವ್ರ ಮುಖಾಂತರ ಇದರದ ಮಹತ್ವವನ್ನು ತಿಳಿಸಿ ಹೇಳೋದ್ರಿಂದ ಜನರಲ್ಲಿ ಏನು ಈಗ ಮಿತ್ಸ್ ಅಂತ ಹೇಳ್ತೀವಿ ಸುಳ್ಳು ಏನು ತಪ್ಪು ಕಲ್ಪನೆಗಳಿದಾವೆ ಅಂತ ಹೇಳಿ ಅದನ್ನ ಹೋಗ್ಲಾಡಿಸಬಹುದು ಅಂತ ನನಗನ್ನಿಸ್ತದೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಈ ದಿನದ ಅಂಗವಾಗಿ ಕೇಳುಗರಿಗೆ ಕೇಳಿಯೋಣ ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಈಗ ಒಂದು ಇದನ್ನಿದೆ ಸೇಯಿಂಗ್ ಇದೆ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತೇಳಿ. ಸೊ ದೇಹದಲ್ಲಿ ಕಣ್ಣು ಒಂದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ಸೊ ಹಂಗಾಗಿ ನಾವು ಕೂಡ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಪ್ಲೆಜ್ ಮಾಡೋ ಮುಖಾಂತರ ಆಚರಿಸೋದು, ಜೊತೆಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಜನರಿಗೂ ಕೂಡ ಇದರ ಬಗ್ಗೆ ಜಾಸ್ತಿ ಜಾಸ್ತಿ ಮಾಹಿತಿಯನ್ನು ತಲುಪಿಸಿ ಮ್ಯಾಕ್ಸಿಮಮ್ ಜನ ಪ್ಲೆಜ್ ಮಾಡೋದರ ಜೊತೆಗೆ ಬರೀ ಪ್ಲೆಜ್ ಮಾಡಿ ಅಲ್ಲೇ ಎಂಡ್ ಆಗಬಾರ್ದು. ಸೊ ಸರ್ ಹೇಳ್ದಂಗೆ ಅದರ ಮಾಹಿತಿ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೊಟ್ಟು ಮರಣೋತ್ತರ ಕಣ್ಣುಗಳನ್ನು ದಾನ ನಾವು ಮ್ಯಾಕ್ಸಿಮಮ್ ದಾನ ಆಗುವಂಗೆ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ತಮ್ಮ ಇದನ್ನು ವೇಣುಧ್ವನಿ ಮುಖಾಂತರ ಎಲ್ಲರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವೆಲ್ಲರೂ ಕೂಡ ಈಗ ಏನು ವೇಟಿಂಗ್ ಜನ ಇದ್ದಾರೆ ಸೊ ನಾವೆಲ್ಲರೂ ಕೂಡ ನಾವೆಲ್ಲರೂ ಸೇರಿಕೊಂಡು ಜನರಲ್ಲಿ ಇದರ ಅರಿವು ಮೂಡಿಸಿ ಜಾಸ್ತಿ ಹೆಚ್ಚಿನ ಸಂಖ್ಯೆ

0: ಇಲ್ಲಿ ನಾವು ನೇತ್ರದಾನ ಮಾಡಿಸುವ ಮುಖಾಂತರ ಈಗೇನು ವೇಟಿಂಗ್ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ನಾವು ಒಂದು ಬೆಳಕನ್ನು ಕೊಡೋಕೆ ಸಾಧ್ಯ. ಸೊ ಇವೆಲ್ಲರೂ ಕೂಡಿ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂಥೇಳಿ ತಮ್ಮ ವಿನೋದನಿ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು.
1: ನಮ್ಮ ಸಂದೇಶ ಇಷ್ಟೇ, ನಮ್ಮ ಹತ್ರ ಎಲ್ಲರ ಹತ್ರನೂ ಎರಡು ಕಣ್ಣುಗಳಿದ್ದಾವೆ, ಆದರೆ ನೀವು ತೀರ್ಕೊಂಡ ಮೇಲೆ ನೀವು ಇಬ್ಬರು ಜನರಿಗೆ ಎಂದೂ ಜಗತ್ತನ್ನೇ ನೋಡದೇ ಇರುವಂಥ ಇಬ್ಬರು ಜನರ ಅಂಧರಿಗೆ ಬೆಳಕಾಗ್ಬೋದು. ಸೊ ಮರಣಾನಂತರ ನಿಮ್ಮ ಕಣ್ಣುಗಳನ್ನು ಹೂಳದಿರಿ, ಸುಡದಿರಿ, ಅದರ ಬದಲು ದಾನವನ್ನು ಮಾಡಿ ಅಂಧರ ಬಾಳಿಗೆ ಬೆಳಕಾಗಿ ಅಂತ ಹೇಳ್ತೀವಿ.
2: ಖಂಡಿತ ಸರ್. ಇದೊಂದು ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ದಿನದ ಒಂದು ಉದ್ದೇಶ, ಮಹತ್ವ, ಜೊತೆಗೆ ಈ ಒಂದು ಕಣ್ಣು ದಾನದ ಕುರಿತು ಇಷ್ಟೊಂದು ಸರಳವಾಗಿ ಜೊತೆಗೆ ಅರ್ಥವಾಗುವ ರೀತಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಧನ್ಯವಾದಗಳು.
0: ನಮಸ್ಕಾರ.
1: ನಮಗೂ ಕೂಡ ಧನ್ಯವಾದ.
2: ಇದುವರೆಗೂ ಪ್ರಸಾರವಾಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ವೇಣುಧ್ವನಿ ಪ್ರಸ್ತುತಪಡಿಸಿದಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವವನ್ನು ನೀಡಿದವರು ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಹುಲ್ಕುಂದವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
3: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
4: ಕೇಳಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ ಬೇಗ.
5: ಕ್ಯಾನ್ಸರ್ ಕೊಂತೆಯ ಪ್ರಕಾರ ಅಸು ಅತ್ಯಾಧುನಿಕ ಉಪಚಾರ ಏಕಾಚ್ಛತಾ ಖಾಲಿ ಭೇಟಿ
4: ಪ್ರಥಮ ಉತ್ತರ ಕರ್ನಾಟಕ ಮಧ್ಯೆ ಬೆಳಗಾವಿತೆ ತಜ್ಞಾನಿ ಅನುಭವಿ ಡಾಕ್ಟರ್ ಅತ್ಯಾಧುನಿಕ ಟೆಕ್ನಾಲಜಿ ಸಹಿತ ಸುಸಜ್ಜ ಹಾಸ್ಪಿಟಲ್ ಕೇಳಿ ಕ್ಯಾನ್ಸರ್ ಹಾಸ್ಪಿಟಲ್
5: ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRC ಚ ಪಾಟಿ ಮಗೆ ನೆಹರು ನಗರ ಬೆಳಗಾವಿತೆ
4: ತುಮಚಾ ಆರೋಗ್ಯ ಸಟಿ ನವೀನ ಆಶಿಸ ಕಿರಣ್ ಕೇಳಿ ಕ್ಯಾನ್ಸರ್ ಹಾಸ್ಪಿಟಲ್
5: ಮಿಳನಾರ್ಯ ಸುವಿಧಾ ಹೈಲಿ ಸ್ಕಿಲ್ ಡಾಕ್ಟರ್ಸ್ ಟೀಮ್ ಕೆಮೊಥೆರಪಿ ಹೆಮಟೋ ಆನ್ಕಾಲಜಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್
4: ರೋಬೋಟಿಕ್ ಸರ್ಜರಿ ಪಿಡಿಯಾಟ್ರಿಕ್ ऑन्कोलॉजी ऍडव्हान्स रेडिओथेरपी आणि यासोबत सर्व प्रकारच्या कॅन्सरवरती उपचार.
5: आमचा पत्ता केलीस डॉक्टर प्रभाकर कोरे हॉस्पिटल आणि एमआरसीच्या पाठीमागे केली कॅन्सर हॉस्पिटल नेहरू नगर बेळगाव येते.
4: फोन नंबर 08312552500 आणि 2473777.
5: मोबाईल नंबर 6360712326 किंवा टोल फ्री नंबर 1099.
4: आजच भेट द्या केली कॅन्सर हॉस्पिटल बेळगाव येते.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
3: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ, 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: आरोग्य क्षेत्र अपने भविष्य घड़वू इच्छिणाऱ्या सर्व विद्यार्थ्यांसाठी एक सुवर्ण संधी केले अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड BPH प्लस MPH हा 5 वर्षांचा अभ्यासक्रम उपलब्ध आहे. विज्ञान, वाणिज्य किंवा कलाशाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रमासाठी प्रवेश घेता येईल. तसेच डिप्लोमा पूर्ण केलेल्या विद्यार्थ्यांना थेट दुसऱ्या वर्षात प्रवेशाची संधी उपलब्ध. पदवीधर विद्यार्थ्यांसाठी 2 वर्षाचा मास्टर ऑफ पब्लिक हेल्थ अर्थात MPH अभ्यासक्रमही उपलब्ध आहे. NASC कडून A+ मानांकन प्राप्त विद्यापीठात जागतिक दर्जाच्या पायाभूत सुविधा, अनुभवी व बहुविषयक प्राध्यापक वर्ग आणि समुदायाशी निगडीत शिक्षणाचा लाभ घ्या. काहेर हेल्थ अँड डेमोग्राफिक सर्वेलन्स साईटच्या माध्यमातून प्रत्यक्ष अनुभव मिळवा. तसेच थॉमस जेफरसन युनिव्हर्सिटी अमेरिका, उमेया युनिव्हर्सिटी स्वीडन, PHFI कॅम्पबेल साऊथ एशिया आणि इतर अनेक राष्ट्रीय व आंतरराष्ट्रीय संस्थांबरोबरच्या सहकार्याचा लाभ घ्या. NIH, ICMR आणि UNSW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाईन अर्ज करा kaher.edu.in. अधिक माहितीसाठी भेट द्या काहेर JNMC कॅम्पस, नेहरू नगर, बेळगावी. फोन नंबर 08312444444, एक्सटेन्शन 4327.
3: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380056.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ವಾರ್ತೆಗಳ ವಿವರ. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗಳನ್ನು ಇಂದು ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಮಂಡಳಿಯ ಸಭೆಯಲ್ಲಿ ಈ ಅನುಮೋದನೆ ನೀಡಲಾಗಿದೆ. ಭಾರತೀಯ ಸೇನೆಗಾಗಿ ರಾಸಾಯನಿಕ ಜೈವಿಕ ವಿಕಿರಣ ಮತ್ತು ಅಣುಪತ್ತೆ ವಾಹನಗಳು, ಹೈ ಮೊಬಿಲಿಟಿ ವಾಹನಗಳು, ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ಗಳು ಸೇರಿದಂತೆ ಅಗತ್ಯ ಉತ್ಪನ್ನಗಳು ಖರೀದಿ ಪ್ರಸ್ತಾವನೆಯಲ್ಲಿ ಸೇರಿವೆ. ಇದೇ ವೇಳೆ ಭಾರತೀಯ ನೌಕಾಪಡೆಗಾಗಿ ಆರುದ್ರ ರಾಡಾರ್ಗಳು ಮತ್ತು ಯುದ್ದ ನೌಕೆ ಪ್ರೊಪೆಲ್ಷನ್ ವ್ಯವಸ್ಥೆಯಾದ ಎಂಜಿಟಿ ಹಾಗೂ ಭಾರತೀಯ ವಾಯುಪಡೆಗಾಗಿ ಭೂ ಆಧಾರಿತ ಬಹುಪಯೋಗಿ ಜಾಮರ್ಗಳ ಖರೀದಿಗೆ ಅನುಮೋದನೆ ನೀಡಲಾಗಿದೆ. ಒಟ್ಟು ಶೇಕಡ 98% ಖರೀದಿಗಳನ್ನು ಭಾರತೀಯ ಕೈಗಾರಿಕೆಗಳಿಂದ ಮಾಡಲಾಗುವುದು. ಇದು ವಿದೇಶಿ ಮಾರಾಟಗಾರರ ಮೇಲಿನ ಅವಲಂಬನೆ ಕಡಿಮೆ ಮಾಡಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಡ್ಯುರಾಂಟ್ ಕಪ್ ಪಂದ್ಯಾವಳಿ 2026 ಅಧ್ಯಕ್ಷರ ಕಪ್ ಅನ್ನು ವಿಜೇತ ತಂಡವಾದ ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡ್ಯುರಾಂಟ್ ಫುಟ್ಬಾಲ್ ಪಂದ್ಯಾವಳಿ ಮಂಡಳಿ ಅಧ್ಯಕ್ಷ ಹಾಗೂ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಮಂಡಳಿ ಉಪಾಧ್ಯಕ್ಷರು, ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ನ ಅಧಿಕಾರಿಗಳು ಮತ್ತು ಆಟಗಾರರು ಉಪಸ್ಥಿತರಿದ್ದರು. ಯುವಜನತೆ ಮಾದಕ ವಸ್ತು ದುರುಪಯೋಗದ ವಿರುದ್ದ ದೃಢ ನಿಲುವು ತಳೆದು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅಸ್ಸಾಂನ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ವಿರುದ್ದದ ಹೋರಾಟಕ್ಕೆ ಯುವಜನತೆ ಬದ್ದರಾಗಬೇಕು. ಶೈಕ್ಷಣಿಕ ಸಂಸ್ಥೆಯ ಮೌಲ್ಯವು ಕೇವಲ ಶ್ರೇಯಾಂಕಗಳಿಂದ ನಿರ್ಧಾರವಾಗುವುದಿಲ್ಲ, ಸಮಾಜವನ್ನು ಪರಿವರ್ತಿಸುವ ಸಾಮರ್ಥ್ಯದಲ್ಲೇ ಅದರ ನಿಜವಾದ ಮೌಲ್ಯ ಅಡಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಅಲ್ಲದೆ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ 110 ಕೋಟಿ ರೂಪಾಯಿ ವೆಚ್ಚದ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇಡೀ ಜಗತ್ತು ಅನಿಶ್ಚಿತತೆಯ ಬಗ್ಗೆ ಚಿಂತಿತರಾಗಿರುವ ಯುಗದಲ್ಲಿ ಭಾರತ ಮತ್ತು ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಸಂಬಂಧ ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲಕ್ಸೆಂಬರ್ಗ್ನ ಉಪಪ್ರಧಾನಿ ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟ್ಟೆಲ್ ಅವರನ್ನು ನವದೆಹಲಿಯಲ್ಲಿ ಇಂದು ಭೇಟಿಯಾದ ಸಂದರ್ಭದಲ್ಲಿ ಡಾ ಜೈಶಂಕರ್ ಈ ವಿಷಯ ತಿಳಿಸಿದರು. ಈ ಭೇಟಿಯು ಭಾರತ ಮತ್ತು ಲಕ್ಸೆಂಬರ್ಗ್ ನಡುವೆ ಬೆಳೆಯುತ್ತಿರುವ ಮತ್ತು ಆಳವಾದ ಪಾಲುದಾರಿಕೆಯನ್ನು ಸೂಚಿಸುತ್ತದೆ. ವ್ಯಾಪಾರ, ಹೂಡಿಕೆ, ಆರ್ಥಿಕ ಸಹಕಾರವು ಪ್ರಮುಖವಾಗಿದ್ದು, ಇವುಗಳನ್ನು ಮೀರಿ ಎರಡೂ ಕಡೆಯವರು ಬಾಹ್ಯಾಕಾಶ, ಡಿಜಿಟಲ್ ಮತ್ತು ಹಸಿರು ತಂತ್ರಜ್ಞಾನಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕಿದೆ ಎಂದರು. ಲಕ್ಸೆಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟ್ಟೆಲ್ ಮಾತನಾಡಿ, ಭಾರತದೊಂದಿಗೆ ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಮತ್ತು ಪ್ರಾಮಾಣಿಕ ಸಂಬಂಧವನ್ನು ಹೊಂದಿದೆ. ಸಂಬಂಧವನ್ನು ಗಾಢವಾಗಿಸಲು ಎರಡೂ ಕಡೆಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ನವದೆಹಲಿಯ ಸತ್ಯನಿಕೇತನ್ ಪ್ರದೇಶದಲ್ಲಿ ಕಟ್ಟಡ ಕುಸಿತ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಒಟ್ಟು 12 ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಪೈಕಿ 7 ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ರಕ್ಷಿಸಲ್ಪಟ್ಟವರ ಪೈಕಿ 3ರ ಸ್ಥಿತಿ ಗಂಭೀರವಾಗಿದ್ದು, ಇಬ್ಬರು ಆರೋಗ್ಯವಾಗಿದ್ದಾರೆ. ಒಬ್ಬರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂದು ಏಮ್ಸ್ ದೆಹಲಿ ತಿಳಿಸಿದೆ. ಇದೇ ವೇಳೆ ಕಟ್ಟಡ ಕುಸಿತ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಮತ್ತು ಆ ಕಟ್ಟಡವನ್ನು ಮಾನ್ಯ ಅನುಮತಿಗಳೊಂದಿಗೆ ನಿರ್ಮಿಸಲಾಗಿದೆಯೇ ಹಾಗೂ ನಿರ್ವಹಿಸಲಾಗಿದೆಯೇ ಎಂದು ಪರಿಶೀಲಿಸುವಂತೆ ದೆಹಲಿ ಹೈಕೋರ್ಟ್ ದೆಹಲಿ ಮಹಾನಗರ ಪಾಲಿಕೆಗೆ ನಿರ್ದೇಶಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಸರ್ಕಾರ ದಕ್ಷಿಣ ವಲಯದ ಎಂಸಿಡಿ ಉಪ ಆಯುಕ್ತ ರಾಕೇಶ್ ಕುಮಾರ್, ಅಧೀಕ್ಷಕರ ಇಂಜಿನಿಯರ್ ರಣವೀರ್ ಸಿಂಗ್, ಕಾರ್ಯಪಾಲಕ ಇಂಜಿನಿಯರ್ ಲಲಿತ್ ಕುಮಾರ್, ಸಹಾಯಕ ಇಂಜಿನಿಯರ್ ಸುನೀಲ್ ಚೌಹಾಣ್ ಹಾಗೂ ಕಿರಿಯ ಇಂಜಿನಿಯರ್ ಒಬ್ಬರನ್ನು ಅಮಾನತುಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಕ್ಕೆ ಭೇಟಿ ನೀಡಲಿದ್ದು, ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಹಲವು ಸರಕು ಸೇವೆ ರೈಲುಗಳಿಗೆ ಮತ್ತು ವಡೋದರಾ ತಾಂಡ ನಡುವಿನ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. 9,700 ಕೋಟಿ ರೂಪಾಯಿ ಮೌಲ್ಯದ 3 ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟ ಪ್ರವಾಸದ ಭಾಗವಾಗಿ ಪ್ರಧಾನಿ ಮುಂಬೈನಲ್ಲಿ ನಡೆಯಲಿರುವ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ವೈದ್ಯಕೀಯ ಪ್ರವಾಸೋದ್ಯಮವು ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಸದ್ಭಾವನೆ ಮೂಡಿಸುವ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಎಕ್ಸ್ಪೋ ಸಂಜೀವನಿ 2026 ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಲಿಷ್ಠ ವೈದ್ಯಕೀಯ ವ್ಯವಸ್ಥೆಯ ಮೂಲಕ ಜಾಗತಿಕ ಆರೋಗ್ಯ ಸೇವೆಗಳ ಅಗತ್ಯಗಳನ್ನು ಪೂರೈಸುವಲ್ಲಿ ಭಾರತ ಹೊಂದಿರುವ ಸಾಮರ್ಥ್ಯವನ್ನು ಈ ಕಾರ್ಯಕ್ರಮ ಮುನ್ನೆಲೆಗೆ ತರುತ್ತಿದೆ ಎಂದರು. ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಭಾರತದ ಪಾತ್ರವನ್ನು ಪ್ರಸ್ತಾಪಿಸಿದ ಸಚಿವರು, ಅಗತ್ಯವಿದ್ದವರಿಗೆ ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಪೂರೈಸಲು ಭಾರತ ಹಗಲು ರಾತ್ರಿ ಕಾರ್ಯನಿರ್ವಹಿಸುವ ತ್ವರಿತ ಸಹಾಯವಾಣಿ ವ್ಯವಸ್ಥೆ ಮಾಡಿತ್ತು. ಅಲ್ಲದೆ 100 ಹೆಚ್ಚು ದೇಶಗಳಿಗೆ ತುರ್ತು ವೈದ್ಯಕೀಯ ಸಾಮಗ್ರಿಗಳನ್ನು ವಿಮಾನದ ಮೂಲಕ ರವಾನಿಸಿತ್ತು ಎಂದು ಹೇಳಿದರು. ರಾಜ್ಯಗಳ ಭಾಗವಹಿಸುವಿಕೆಯ ಮೂಲಕ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಬಲಪಡಿಸುವ ಕ್ರಿಯಾ ಯೋಜನೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ಇಂದು ನಡೆದ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಹಿಸಿದ್ದರು. 2027 ಮಾರ್ಚ್ ವೇಳೆಗೆ 300 ಆದ್ಯತೆಯ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಸೌಕರ್ಯ ಮತ್ತು ಲಾಜಿಸ್ಟಿಕ್ಸ್ ಅನ್ನು ನವೀಕರಿಸುವ ಕ್ರಿಯಾ ಅಂಶದ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿದ್ದವು. ಸಭೆಯಲ್ಲಿ ನಿಗದಿತ ಸಮಯದೊಳಗೆ ಗುರಿ ಸಾಧಿಸಲು ರಾಜ್ಯ ಸರ್ಕಾರಗಳಿಂದ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಸಕಾಲಿಕ ಬೆಂಬಲದ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಕೆಲಸವು ಶುದ್ಧ ಸಾತ್ವಿಕ ಪ್ರೇಮ ಅಥವಾ ಶುದ್ಧ ಮತ್ತು ಉದಾತ್ತ ಪ್ರೀತಿಯ ತತ್ವಶಾಸ್ತ್ರದ ಮೇಲೆ ಸ್ಥಾಪಿತವಾಗಿದೆ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಸಂದರ್ಭದಲ್ಲಿ ಲಂಡನ್ನಲ್ಲಿ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು, ಏಕತೆಯ ಭಾವನೆಯು ಹಿಂದೂ ಚಿಂತನೆ ಮತ್ತು ಆರ್ಎಸ್ಎಸ್ ವಿಧಾನದ ಕೇಂದ್ರವಾಗಿದೆ. ಈ ಭಾವನೆಯು ವ್ಯಕ್ತಿಯನ್ನು ಮೀರಿ ಕುಟುಂಬ, ಸಮುದಾಯ, ಸಮಾಜ ಮತ್ತು ಮಾನವೀಯತೆಗೆ ವಿಸ್ತರಿಸುತ್ತದೆ ಹಾಗೂ ಪ್ರಕೃತಿಯೊಂದಿಗೆ ಹಿಂದೂ ನಾಗರಿಕತೆಯ ಸಂಪರ್ಕವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ವಿವರಿಸಿದರು. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಆರ್ಚರಿ ಸರಣಿಯ 3 ಹಂತದಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಶೀತಲ್ ದೇವಿ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದ ಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದ್ದಾರೆ. ಅವರು ಸೆಮಿಫೈನಲ್ನಲ್ಲಿ ಸರಿತಾ ಅವರನ್ನು 145-143 ಅಂತರದಿಂದ ಮಣಿಸಿದರು. ಫೈನಲ್ನಲ್ಲಿ ಅವರು ಕಜಕಿಸ್ತಾನದ ಐಜಾದಾ ಸೈದಾನ್ ಅವರನ್ನು ಎದುರಿಸಲಿದ್ದಾರೆ. ಸರಿತಾ ಕಂಚಿನ ಪದಕಕ್ಕಾಗಿ ಚೀನಾದ ವಾಂಗ್ ಹುಯಿಟಿಂಗ್ ವಿರುದ್ದ ಸೆಣಸಲಿದ್ದಾರೆ. ಪುರುಷರ ಕಾಂಪೌಂಡ್ ವಿಭಾಗದ ಸೆಮಿಫೈನಲ್ನಲ್ಲಿ ತೋಮನ್ ಕುಮಾರ್ ಇಂಡೋನೇಷ್ಯಾದ ಕೆನ್ ಸ್ವಾಂಗ್ ಮಿಲಾಂಗ್ ವಿರುದ್ದ 146-144 ಅಂತರದಿಂದ ಸೋತಿದ್ದು ಕಂಚಿನ ಪದಕಕ್ಕಾಗಿ ಇರಾಕ್ನ ಅಬ್ಬಾಸ್ ಕದೀಮ್ ಅವರನ್ನು ಎದುರಿಸಲಿದ್ದಾರೆ. W1 ವಿಭಾಗದಲ್ಲಿ ಸ್ವಾತಿ ಚೌಧರಿ ಕಂಚಿನ ಪದಕಕ್ಕಾಗಿ ಸ್ಪರ್ಧಿಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 383 ಅಂಕಗಳ ಇಳಿಕೆಯಾಗಿದ್ದು ದಿನದಂತ್ಯಕ್ಕೆ 76,133 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 119 ಅಂಕಗಳ ಇಳಿಕೆ ಕಂಡಿದ್ದು ದಿನದಂತ್ಯಕ್ಕೆ 23,779 ಅಂಕಗಳಾಗಿ ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.49 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪಪ್ರಧಾನಿಯವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: Lingayat Education Society Belagavi. Turn your dream into a medical career. KLE NEET Repeater Batch now in Belagavi. Admissions are now open. Special concessions for KLE students and meritorious students. Free coaching for students who scored 400 plus marks in NEET 2026. Separate hostel facilities for boys and girls. First batch has already commenced from 3rd August 2026. Don't delay. Take the next step towards your dream of becoming a doctor. For more information, contact 99123408688 or 938-005648.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣಾವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 आणि 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

ಎಂದೂ ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು 90.4 FM KLE ಕನಸು. ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮೊದಲ ಗೀತೆ ಗೌರಿ ಚಿತ್ರದ್ದು. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು. ಇವಳು ಯಾರು, ಬಲ್ಲೆಯೇನು, ಇವಳ ಹೆಸರ ಹೇಳಲೇನು

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಭಾಗ್ಯವಂತರು ಚಿತ್ರದ್ದು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಎರಡು ಕನಸು ಚಿತ್ರದ ತಮ್ ನಮ್ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ 1963 ಬಿಡುಗಡೆಯಾದ ಪಿಬಿ ಶ್ರೀನಿವಾಸ್ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನದ ಮನಮೆಚ್ಚಿದ ಮಡದಿ ಚಿತ್ರದಿಂದ ತುಟಿಯ ಮೇಲೆ ತುಂಟ ಕಿರುನಗೆ ಕೆನ್ನೆ ತುಂಬ ಕೆಂಟಸಂಪಿಗೆ

104.4 FM KLE ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ 1971 ತೆರೆಕಂಡಂತಹ ಶರಪಂಜರ ಚಿತ್ರದ ಗೀತೆಯಿದು. ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿರುವ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: 90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳಿ ವಿಜಯ್ ನರಸಿಂಹ್ ಅವರ ಸಾಹಿತ್ಯವಿರುವ ವಿಷ್ಣುವರ್ಧನ್, ಆರತಿ ಅಂಬರೀಷ್, ಎಸ್ ಅಶ್ವಥ್, ಲೀಲಾವತಿ ಮುಂತಾದವರ ಅಭಿನಯಿಸಿರುವಂತಹ 1972 ತೆರೆ ಕಂಡಂತಹ ನಾಗರಹಾವು ಚಿತ್ರದ ಗೀತೆಯನ್ನ, ಈ ಗೀತೆಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ವಿಜಯ್ ಭಾಸ್ಕರ್ ಅವರು. ಭಾರೆ ಭಾರೆ ಚಂದದ ಚಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಲುವಿನ ಧಾರೆ.

ಇಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬೆಂಗಳೂರು ಮೈಲ್ ಚಿತ್ರದ ಗೀತೆ ಕಣ್ಣುಗಳೇ ಕಮಲಗಳು ಮುಂಗುರುಳೆ ದುಂಬಿಗಳು

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ. ಈ ಗೀತೆಗೆ ಸಾಹಿತ್ಯವನ್ನು ಬರೆದಿದ್ದಾರೆ ವಿಜಯ ನರಸಿಂಹ ಅವರು. ಸಂಗಮ ಸಂಗಮ ಅನುರಾಗ ಸಂಗಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Venudhvaniya ಮೆಲ್ಲುಸಿರೆ ಸವಿಗಾನ. ಈ ಕಾರ್ಯಕ್ರಮದ ಮುಂದಿನ ಗೀತೆ 1977 ತೆರೆಕಂಡಂತಹ ಬಬ್ರುವಾಹನ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆರಾಧಿಸುವೆ ಮದನಾರಿ.

ತದ್ದಿಂ ತಗಿಟ ತಕ ತದ್ದಿಂ ತಗಿಟ ತತ್ತದಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿರ ತಾಂಗಿರತ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣು ತಾಂಗಿರ ತಾಂಗಿರತ ತತ್ತಾಂಗಿರದೋಂ ತಕರಿ ತಾಂಗಿರದೋಂ ತರಗಿರದೋಂ

4.4 ತರಂಗಾಂತರಗಳಲ್ಲಿ ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಪಂಚಮ ವೇದ ಪ್ರೇಮದನಾದ ಪ್ರಣಯದ ಸರಿಗಮ ಭಾವಾನಂದ.

ಗೀತೆಯೊಂದಿಗೆ ಮುಕ್ತಾಯವಾಯಿತು ಮೆಲ್ಲುಸಿರೆ ಸವಿಗಾನ. ಮತ್ತೊಂದು ಕಾರ್ಯಕ್ರಮ ಮತ್ತೆ ಭೇಟಿ. ಪ್ರೀತಿಯಿಂದ ಕೇಳ್ತಾ ಇರಿ ಕೆ ಎಲ್ ಇ ವೇಣುಧ್ವನಿ 90.4 FM. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777